ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಕೇಳುಗರೆ, ಇಂದು ಗುರುವಾರ 2026 ಇಸ್ವಿಯ ಆಗಸ್ಟ್ ತಿಂಗಳ 13 ತಾರೀಕು. ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷದ ಶ್ರಾವಣ ಮಾಸದ 22 ದಿನ. ಆತ್ಮೀಯ ಕೇಳುಗರಿಗೆಲ್ಲ ಸರೋಜಾ ಗೋನ್ವರ್ ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ. ಶಾಂತಲಾ ನಾಗರಾಜು ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ ರಾಮದಾಸ್ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳು. ಕುಷ್ಟಗಿ ತಾಲೂಕಿನ ರಾಮಪ್ಪ ಬಸಪ್ಪ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಹಾಗೂ 9:05 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ. 9:00 ಪ್ರಕಟಣೆಗಳು. 9:30

ಶಿಕ್ಕಿ ಪ್ರಾಯೋಜಿತ ಕಾರ್ಯಕ್ರಮ ಕಾನೂನು ಮತ್ತು ನ್ಯಾಯ ಸಚಿವಾಲಯ ನ್ಯಾಯ ಇಲಾಖೆ 10:32 11:02 ಹಾಗೂ 11:32 ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ. 12:00 ವನಿತಾ ವಿಹಾರ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇವರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ ಬಂಜತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶಮುಖ. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಫಸಲ್ ಭೀಮಾ ಯೋಜನೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಒಂದು ಗಂಟೆ 30:00 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು. 5:30 ಯುವ ವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ. ಭಾಗವಹಿಸಲಿದ್ದಾರೆ ಅಪೂರ್ವ ಹುಲಿಗೇರಿ, ರಾಯಚೂರಿನ ಗಾಯಕಿ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್. 6:15 ವಚನ ಗಾಯನ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಎಚ್ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ ಬೆಂಗಳೂರು. ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. 7:20 ಜಾನಪದ ಸಂಗೀತ. ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ ಗ್ರಾಮದ ಶರಣಪ್ಪ ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45 ವಿಧಾನಮಂಡಲದಲ್ಲಿ ಇಂದು. 8:30 ಜಾನಪದ ಸಂಗೀತ. ಸಿಂಧನೂರು ತಾಲೂಕಿನ ಕೆ ಬಸಾಪುರ ಗ್ರಾಮದ ಶ್ರೀ ದುರ್ಗಾದೇವಿ ಸಾಂಸ್ಕೃತಿಕ ಸಂಘದ ಯಮನಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 9:15 ಭಾವಗೀತೆಗಳು. 9:30 ನಾಟಕ ಏಕಸೂತ್ರ. ರಚನೆ ಎನ್ ಎ ಬಿ ಮೊಗ್ರಾಲ್ ಪುತ್ತೂರು. ನಿರ್ಮಾಣ ಎ ಆರ್ ಗೋಪಾಲ್ ನಾಯಕ್. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ. ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರ.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಚಿಂತನ ಮೂಡಿ ಬರಲಿದೆ ಬೆಂಗಳೂರು ಕೇಂದ್ರದಿಂದ.

0: ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಶಾಂತಲಾ ನಾಗರಾಜು ಅವರಿಂದ.
1: ಅದೊಂದು ಕೆಳ ಮಧ್ಯಮ ವರ್ಗದ ಕುಟುಂಬ, ತುಂಬಾ ಚುರುಕಾದ 4 ವರ್ಷದ ಗಂಡು ಮಗು. ರೇಡಿಯೋದಲ್ಲಿ ಯಾವ ಹಾಡನ್ನು ಕೇಳಿದರೂ ಸುಶ್ರಾವ್ಯವಾಗಿ ತಾನು ಹಾಡುತ್ತಿತ್ತು. ದಂಪತಿಗಳಿಗೆ ಸಂಭ್ರಮ. ತಾವು ಕಷ್ಟಪಟ್ಟರೂ ಚಿಂತೆ ಇಲ್ಲ, ಮಗನನ್ನು ಚೆನ್ನಾಗಿ ಓದಿಸಬೇಕು. ತಾವಂತೂ ಹೆಚ್ಚು ಓದದೆ ಸಣ್ಣ ಕೆಲಸದಲ್ಲಿ ಬದುಕನ್ನು ಸಾಗಿಸುತ್ತಿದ್ದೇವೆ, ಮಗ ಒಳ್ಳೆಯ ವೃತ್ತಿ ಮಾಡಲಿ. ಇದು ಎಲ್ಲ ತಂದೆ ತಾಯಿಯರ ಸಹಜ ಬಯಕೆ. ಅಷ್ಟೆಲ್ಲ ಚುರುಕಿದ್ದ ಮಗುವನ್ನು ಒಳ್ಳೆಯ ಶಾಲೆ ಎಂದು ಅವರಿವರಿಂದ ಕೇಳಿ ಫೀಸ್ ಜಾಸ್ತಿಯಾದರೂ ಸೇರಿಸಿದರು. ಕೆಲವೇ ತಿಂಗಳಲ್ಲಿ ಮಗು ಮಂಕಾಯಿತು. ಹೇಳಿಕೊಟ್ಟ ಪಾಠವನ್ನು ಬಾಯಲ್ಲಿ ಚಾಚೂ ತಪ್ಪದೆ ಹೇಳುತ್ತಿದ್ದ ಮಗುವಿಗೆ ಬರವಣಿಗೆ ಕಬ್ಬಿಣದ ಕಡಲೆಯಾಯಿತು. ಶಾಲೆಯಿಂದ ಪದೇ ಪದೇ ದೂರಿನ ಪತ್ರಗಳು ಬರಲಾರಂಭಿಸಿದವು. ತಂದೆ ತಾಯಿಯರಿಗೆ ದಿಕ್ಕು ತೋಚದಂತಾಯಿತು. ಚಿಕ್ಕವನಿದ್ದಾನೆ, ಇನ್ನೂ ಸ್ವಲ್ಪ ಕಾಲ ನೋಡೋಣ ಎಂದು ಕಾದದ್ದಾಯಿತು. ಏನೂ ಸುಧಾರಣೆಯಾಗಲಿಲ್ಲ. ಸಾಲ ಮಾಡಿ ಟ್ಯೂಷನ್ನಿಗೆ ಕಳಿಸಿದ್ದಾಯಿತು. ಫಲಿತಾಂಶ 0. ಈಗ ತಂದೆ ತಾಯಿ ಎಚ್ಚರಾದರು. ಮಗುವಿಗೆ ಕಲಿಕಾ ದೋಷವಿದೆ ಎನ್ನುವುದನ್ನು ಅರಿತರು. ಇಂಥ ಮಕ್ಕಳಿಗೆ ವಿಭಿನ್ನವಾಗಿ ವಿದ್ಯೆಯನ್ನು ಹೇಗೆ ಹೇಳಿಕೊಡಬೇಕು ಎನ್ನುವುದನ್ನು ಕಲಿಸುವ ಒಂದು ಸಂಸ್ಥೆಯನ್ನು ಪತ್ತೆ ಮಾಡಿದರು. ತಮ್ಮ ವೃತ್ತಿಯ ಸಮಯಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಹಗಲು ರಾತ್ರಿ ತಾವು ಕಲಿಯುತ್ತಲೇ ತಮ್ಮ ಮಗನಿಗೂ ವಿಭಿನ್ನ ರೀತಿಯಲ್ಲಿ ಕಲಿಸಲು ಪ್ರಾರಂಭಿಸಿದರು. ಆಶ್ಚರ್ಯಕರವಾಗಿ ಆ ಹುಡುಗ 10ನೇ ತರಗತಿಯಲ್ಲಿ ಆ ಶಾಲೆಗೆ ಮೊದಲಿಗನಾಗಿ ಉತ್ತೀರ್ಣನಾದ. ಮತ್ತೊಂದು ಕೆಳ ಮಧ್ಯಮ ವರ್ಗದ ಅರೆ ಕುರುಡು ಹುಡುಗಿಗೆ ಅವರ ಪೋಷಕರು ತಾವೇ ಬ್ರೈಲ್ ಲಿಪಿಯನ್ನು ಕಲಿತು

0: ಶಿಕ್ಷಣ ಹೇಳಿಕೊಟ್ಟು ಉನ್ನತ ಪದವಿ ಗಳಿಸಿ ಆಕೆ ಈಗ ಯಶಸ್ವಿ ಅಧಿಕಾರಿಣಿಯಾಗಿದ್ದಾಳೆ. ಇಂಥ ಸಾಧಕರ ಸಮಾರಂಭವೊಂದು ನಡೆಯಿತು. ಆ ದಿನ ಆ ಮಕ್ಕಳೆಲ್ಲ ಹೇಳಿದ್ದು ಒಂದೇ ವಾಕ್ಯ, ನಮ್ಮ ತಂದೆ ತಾಯಿಯರಂಥ ತಂದೆ ತಾಯಿಯರು ಎಲ್ಲ ಮಕ್ಕಳಿಗೂ ಸಿಗಲಿ. ನಮಗೆಲ್ಲ ಕಲಿಕಾ ದೋಷಗಳು ಇದ್ದವು, ಆದರೆ ನಮ್ಮ ತರಗತಿಯಲ್ಲಿ ಏನೂ ದೋಷವಿಲ್ಲದ ಮಕ್ಕಳು ಓದಿನಲ್ಲಿ ಮುಂದೆ ಬರದೆ ಪರಿತಪಿಸುತ್ತಿದ್ದರು. ಎಲ್ಲ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪೋಷಕರು ಇಂದಿನ ಸಮಾಜಕ್ಕೆ ಅಗತ್ಯ ಎಂದರು. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಮಾತುಗಳು. ಪೋಷಕತನದ ಒತ್ತಡಗಳು ಈ ಕಾಲಮಾನದಲ್ಲಿ ಒಂದೆರಡಲ್ಲ, ಒಂದು ಅಥವಾ ಎರಡೇ ಮಕ್ಕಳಿದ್ದರೂ 10 ಮಕ್ಕಳನ್ನು ಸಾಕುತ್ತಿರುವ ಭಾರವನ್ನು ಹೊತ್ತಂತೆ ಇಂದಿನ ಪೋಷಕರು ಪರಿತಪಿಸುತ್ತಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರಂತೂ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಚಿಂತಿತರಾಗಿ ಆಪ್ತ ಸಮಾಲೋಚನೆಗೆ ಕರೆತರುತ್ತಾರೆ. ಆಗ ಪೋಷಕರಿಗೆ ಒಂದಿಷ್ಟು ಪ್ರಶ್ನೆ ಮಾಲಿಕೆಯನ್ನು ಕೊಡಲಾಗುತ್ತದೆ. ಅದರಲ್ಲಿ ಒಂದು ಪ್ರಶ್ನೆ ಹೀಗಿದೆ, ನಿಮ್ಮ ಮಗು 90 ಅಂಕಗಳನ್ನು ಪಡೆದಾಗ ನೀವು ಏನು ಮಾಡುತ್ತೀರಿ? ಅದಕ್ಕೆ ಬಹಳ ಪೋಷಕರ ಉತ್ತರ, ಸಂಭ್ರಮಿಸುತ್ತೇವೆ, ಸುತ್ತಮುತ್ತಲಿನ ಮನೆಗಳಿಗೆ ಮತ್ತು ಸ್ನೇಹಿತರಿಗೆ ಸಿಹಿ ಹಂಚುತ್ತೇವೆ. ನಾವು ಮೊದಲೇ ಪ್ರಾಮಿಸ್ ಮಾಡಿದಂತೆ ಮಗು ಏನು ಕೇಳುತ್ತರೂ ಅದನ್ನು ಕೊಂಡುಕೊಡುತ್ತೇವೆ. ಮುಂದಿನ ಪ್ರಶ್ನೆ, ನಿಮ್ಮ ಮಗು ಕಡಿಮೆ ಅಂಕಗಳನ್ನು ಪಡೆದು ಮಾರ್ಕ್ಸ್ ಕಾರ್ಡ್ ತಂದು ತೋರಿಸಿದಾಗ ಏನು ಮಾಡುತ್ತೀರಿ? ಅದಕ್ಕೆ ಹೆಚ್ಚಿನ ತಂದೆಯರ ಉತ್ತರ, ನಾನು ಸೈನ್ ಮಾಡುವುದಿಲ್ಲ, ನಿಮ್ಮಮ್ಮನ ಹತ್ತಿರ ಮಾಡಿಸಿಕೋ ಎನ್ನುತ್ತೇನೆ, ನೀನು ತುಂಬಾ ಅಂಕ ಗಳಿಸು, ಆಗ ನಾನು ಸೈನ್ ಮಾಡುತ್ತೇನೆ. ಯಾಕೆಂದರೆ ಮಗುವಿಗೆ ನಾನು ಒಂದು ಚಾಲೆಂಜ್ ಕೊಡಬೇಕಲ್ಲ. ಅದಕ್ಕೆ ಸ್ವಲ್ಪ ಯೋಚಿಸಿ, ಈ ಮಾತುಗಳ ಮೂಲಕ ಮಗುವಿಗೆ ಯಾವ ಸಂದೇಶ ಸಿಗುತ್ತದೆ? ನಿನ್ನ ಸುಖದಲ್ಲಿ ನಾವು ಭಾಗಿಯಾಗುತ್ತೇವೆ, ಆದರೆ ನಿನ್ನ ಕಷ್ಟಕ್ಕೆ ಅಪ್ಪ ಭಾಗಿಯಾಗುವುದಿಲ್ಲ, ಅಮ್ಮ ಮಾತ್ರ ವಿಧಿಯಿಲ್ಲದೆ ಭಾಗಿಯಾಗುತ್ತಾಳೆ. ಈ ಮಗು ದೊಡ್ಡವನಾದ ಮೇಲೆ ಹೇಳಬಹುದಲ್ಲ, ವೃದ್ಧರಾಗಿರುವ ನಿಮ್ಮಿಬ್ಬರನ್ನು ನಾನು ಸಾಕಲಾರೆ, ಅಮ್ಮ ಬೇಕಾದರೆ ನಮ್ಮ ಮನೆಯಲ್ಲಿರಲಿ, ಅಪ್ಪ ವೃದ್ಧಾಶ್ರಮಕ್ಕೆ ಹೋಗಲಿ. ಯಾವ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ, ಮಗು ನಿನಗೆ 90 ಬಂದರೂ ಸರಿ ಅಥವಾ ಫೇಲಾದರೂ ಸರಿ, ನೀನು ನಮ್ಮ ಪ್ರೀತಿಯ ಮಗು, ಹೆಚ್ಚು ಅಂಕ ಬಂದಾಗ ಸಂಭ್ರಮಿಸೋಣ, ಕಡಿಮೆ ಅಂಕ ಬಂದರೆ ನಾವು ನಿನ್ನ ಒತ್ತಾಸೆಯಾಗಿ ನಿಲ್ಲುತ್ತೇವೆ, ಹೆಚ್ಚು ಅಂಕಗಳನ್ನು ಪಡೆಯಲು ನಾವೂ ನಿನ್ನೊಂದಿಗೆ ಶ್ರಮಿಸುತ್ತೇವೆ, ಕೇವಲ ಪಾಸಾದರೂ ಸಾಕು, ನೀನು ನಮ್ಮ ಪ್ರೀತಿಯ ಮಗುವೆ. ಇಂಥ ಭರವಸೆ ಇಂದಿನ ಮಕ್ಕಳಿಗೆ ನಿಜವಾಗಿಯೂ ಬೇಕಾಗಿದೆ. ಬಾಲ್ಯದಿಂದಲೂ ಪೋಷಕರಿಂದ ಮಕ್ಕಳಿಗೆ ಇಂಥ ಭರವಸೆ ಸಿಕ್ಕರೆ ಮುಂದೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಮತ್ತು ಮನೆ ಬಿಟ್ಟು ಓಡಿ ಹೋಗುವುದಿಲ್ಲ, ಮುಂದೆ ಸತ್ಪ್ರಜೆಗಳು ಖಂಡಿತ ಆಗುತ್ತಾರೆ.
1: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನ ಕೇಳಿದಿರಿ. ನೀವು ಕೇಳಿದ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ದೇಶಭಕ್ತಿ ಗೀತೆ, ರಾಮದಾಸ್ ಅವರ ರಚನೆ, ವೃಂದಗಾನದಲ್ಲಿ.

ರಾಮದಾಸ್ ಅವರ ರಚನೆಯನ್ನು ಕೇಳಿದ್ರಿ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಜನಪದ ಗೀತೆಗಳು. ಕುಷ್ಟಗಿ ತಾಲೂಕಿನ ರಾಮಪ್ಪ ಬಸಪ್ಪ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು.

అడగయ్యా ఉప్పు అయ్యల మనసు కాయే రాము రామ.

ಇದುವರೆಗೆ ಕುಷ್ಟಗಿ ತಾಲೂಕಿನ ರಾಮಪ್ಪ ಬಸಪ್ಪ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಿದ್ರಿ. ಜನಪದ ಗೀತೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ನಿಮಿಷವಾಗುತ್ತಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: एकम कांस्य पदकम च प्राप्तम इति वार्ताः।
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆ, ಪ್ರಕಟಣೆಗಳು.
2: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಇಲೆಕ್ಟ್ರಾನಿಕ್ ಮನಿ ಆರ್ಡರ್, ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್ ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ಹೇ, ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
5: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
4: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
6: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
7: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
1: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:02. ಪ್ರಕಟಣೆಯ ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಸೃಷ್ಟಿ ನಿಯಮದೊಳಗವನಿ ಹೋಗಿ
6: ಮನುಷ್ಯ ಕುಲದ ಅನ್ನದ ಬಟ್ಟಲು.
7: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
8: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
9: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
10: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ. ನಾಡಿನ ವಿವಿಧೆಡೆ 80th ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ. ಜಾಥಾ ಜಲ್ ಸಂಚಯ್ ಜನಭಾಗಿದಾರಿ. ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗ ದಾನ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಇಂದಿನಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆ ನಡೆಯಲಿದೆ. ನಾಳೆ ಶುಕ್ರವಾರ ನಿಗದಿತ ವೇಳಾಪಟ್ಟಿಯಂತೆ ಕಲಾಪಗಳು ನಡೆಯಲಿವೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯಲಿರುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ವಿಧಾನ ಪರಿಷತ್ತಿನ 159th ಅಧಿವೇಶನದ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಅಧಿವೇಶನದಲ್ಲಿ ಈವರೆಗೆ ಒಟ್ಟು 481 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ. ಆ ಪೈಕಿ 286 ಚುಕ್ಕೆ ಗುರುತಿನ ಹಾಗೂ 195 ಚುಕ್ಕೆ ರಹಿತ ಪ್ರಶ್ನೆಗಳಾಗಿವೆ. ನಿಯಮ 72ರ ಅಡಿಯಲ್ಲಿ 31 ಸೂಚನೆಗಳು ಹಾಗೂ ನಿಯಮ 330ರ ಅಡಿಯಲ್ಲಿ 23 ಸೂಚನೆಗಳನ್ನು ಚರ್ಚೆಗೆ ಅನುಮೋದಿಸಲಾಗಿದೆ ಎಂದರು. ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಪ್ರಮುಖ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ಪುಟ್ಟಣ್ಣ ತಿಳಿಸಿದರು. ಹರ್ ಘರ್ ತಿರಂಗಾ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ.
1: 15 ಅಗಸ್ಟ್ ಕೋ ಆನ್ ಬಾನ್ ಶಾನ್ ಸೇ ಮನಾಯೆ, ಸ್ವಾತಂತ್ರ್ಯ ಸೇನಾನಿಯೋ ಕೋ ಶ್ರದ್ಧಾಂಜಲಿ ದೇ, ವಿಕಸಿತ ಭಾರತ ಕಾ ಸಂಕಲ್ಪ ಲೇ, ಹರ್ ಘರ್ ತಿರಂಗ ಘರ್ ಘರ್ ತಿರಂಗ ಹರ್ ಮನ್ ತಿರಂಗ ಆಯೆ ಹರ್ ಘರ್ ಪರ್ ತಿರಂಗಾ ಲಹರಾಯಿ.
0: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಕೇಂದ್ರಗಳು ತಯಾರಿಸಿದ ಖಾದಿ ರಾಷ್ಟ್ರಧ್ವಜಗಳನ್ನೇ ಬಳಸುವಂತೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದ ಅಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಮನವಿ ಮಾಡಿದ್ದಾರೆ.
2: ನಾವು ಮತ್ತೊಮ್ಮೆ ಬಹಳ ಸಂತೋಷದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವವರಿದ್ದೇವೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಪಾವಿತ್ರ್ಯದಿಂದ ಮಾಡುತ್ತೇವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅನೇಕರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ನಿಂದ ಮಾಡಿದಂತಹ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿರುವುದು ಮತ್ತು ವಾಹನಗಳಲ್ಲಿ ತೆಗೆದುಕೊಂಡು ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ. ದಯಮಾಡಿ ಈ ಸಲ ಪ್ಲಾಸ್ಟಿಕ್ ಧ್ವಜಗಳಿಗೆ ನಾವು ಅವಕಾಶ ಕೊಡುವುದು ಬೇಡ. ಪ್ಲಾಸ್ಟಿಕ್ ಎಂಬುದು ಪರಿಸರ ಸ್ನೇಹಿ ವಸ್ತುವಲ್ಲ. ನಾವೆಲ್ಲರೂ ಬಹಳ ಕಾಳಜಿಯಿಂದ ಖಾದಿಯಿಂದ ಮಾಡಿದಂತಹ ಧ್ವಜಗಳನ್ನೇ ಬಳಸೋಣ. ಖಾದಿ ಎಂಬುದು ಪರಿಸರ ಸ್ನೇಹಿ ಬಟ್ಟೆ. ಅದು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥದ್ದು. ಖಾದಿ ಎಂಬುದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಲಾಂಛನವೂ ಆಗಿತ್ತು.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿಯ ಮರಾಠ ಲಘು ಪದಾತಿ ದಳದ ಸೈನಿಕರು ಸೈಕಲ್ ಜಾಥಾ ಕೈಗೊಂಡರು. ಮರಾಠ ಲೈಟ್ ಇನ್ಫಂಟ್ರಿ ಕಮಾಂಡರ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ತಾವು ಪಾಲ್ಗೊಂಡರು. ಬೆಳಗಾವಿ ನಗರದ ಪ್ರಮುಖ ರಸ್ತೆ ಮೂಲಕ 20 ಕಿಲೋಮೀಟರ್ ದೂರದ ಐತಿಹಾಸಿಕ ಯಳ್ಳೂರು ಕೋಟೆಯಲ್ಲಿ ರಾಷ್ಟ್ರಧ್ವಜದ ಮೆರವಣಿಗೆಯೊಂದಿಗೆ ಜಾಥಾ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಿಗೇಡಿಯರ್

0: ಗಿರೀಶ್ ಉಪಾಧ್ಯಾಯ, ಸಶಸ್ತ್ರ ಪಡೆಗಳು ಮತ್ತು ಯುವ ಪೀಳಿಗೆ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಕಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ಆದೇಶಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರೇಡಿಯೋಥೆರಪಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾ ಎಂಜಿ ಗಿರಿಯಪ್ಪಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಕ್ಯಾನ್ಸರ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಂದ ದೂರ ಮಾಡಿ ಕಾಲಕ್ರಮದಲ್ಲಿ ಮಾನವ ಸಂಪನ್ಮೂಲವಾಗಿ ರೂಪಿಸಲಿದೆ ಎಂದಿದ್ದಾರೆ.
4: ಕರ್ನಾಟಕ ಸರ್ಕಾರದ ಆಹಾರ ಸಂರಕ್ಷಣಾ ಕಮಿಷನರ್ ಒಳ್ಳೆ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಮುಂದಿನ 1 ವರ್ಷದವರೆಗೆ ಕರ್ನಾಟಕದಲ್ಲಿ ಟೊಬ್ಯಾಕೋ ಪ್ರೊಡಕ್ಟ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಒಳ್ಳೆ ನಿರ್ಧಾರ ಅಂತ ನಾನು ಕರ್ನಾಟಕದ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಯುವಕರನ್ನ ನಾವು ತಂಬಾಕುನ ಸೇವನೆಯಿಂದ ಆಗುವಂತ ಕ್ಯಾನ್ಸರ್ ಗಳನ್ನ ನೋಡ್ತಾ ಇದ್ವಿ. ತಂಬಾಕಿನಿಂದ ಆಗುವಂತ ಕ್ಯಾನ್ಸರ್ ಗಳನ್ನ ಡೆಫಿನೆಟ್ ಆಗಿ ತಡೆಗಟ್ಟಬಹುದು ಅಂತ ನನ್ನ ಒಂದು ಆಸೆ. ತಂಬಾಕಿನಿಂದ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಸ್ಟ್ರೋಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಇದೆಲ್ಲ ಕಾಯಿಲೆಗಳಿಗೂ ಕೂಡ ಒಳ್ಳೆ ನಿರ್ಧಾರ. ಟೊಬ್ಯಾಕೋವನ್ನ ಯಾವಾಗಲೂ ಬ್ಯಾನ್ ಮಾಡಬೇಕಾಗಿತ್ತು, ಅಟ್ ಲೀಸ್ಟ್ ಸರ್ಕಾರ ಬ್ಯಾನ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ನಾನು ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.
0: ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲ್ ಸಂಚಯ್ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೈನ್ ಅಭಿಯಾನ ಇಂದು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗ ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೆಯಲಿದೆ. 19 ತಾರೀಕು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಹಿರಿಯ ಭೂವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಂವಾದ ಜರುಗಲಿದೆ. ನಗರ ಪ್ರದೇಶದಲ್ಲಿ ನೀರಿನ ಹಿತಮಿತ ಬಳಕೆ, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ ಹಾಗೂ ಜಲಮೂಲಗಳ ಸಂರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ಯಾಚ್ ದಿ ರೈನ್ ಅಭಿಯಾನ ಆಯೋಜಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಇಂದು ವಿಶ್ವ ಅಂಗಾಂಗದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಮೃತಪಟ್ಟ ಒಬ್ಬ ವ್ಯಕ್ತಿ ಪ್ರಮುಖ ಅಂಗಾಂಗಗಳ ಹಂಚಿಕೆಯ ಮೂಲಕ 8 ಜೀವಗಳನ್ನು ಉಳಿಸಬಹುದು ಮತ್ತು ಅಂಗಾಂಶ ಹಾಗೂ ಕಣ್ಣುಗಳ ದಾನ ನೀಡಿ ಅನೇಕರಿಗೆ ಸಹಾಯ ಮಾಡಬಹುದು. ಬ್ಯಾಡ್ಮಿಂಟನ್ ಮೊದಲ ಶ್ರೇಯಾಂಕದ ಆಟಗಾರ ಸುಬೋಧ್ ಸೇತಿ, ಎರಡನೇ ಶ್ರೇಯಾಂಕದ ಆಟಗಾರ ಪಿವಿ ವಿಶಾಲ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಮುಖ್ಯ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಅರ್ಹತಾ ಪಂದ್ಯದ 5ನೇ ಸುತ್ತಿನಲ್ಲಿ ಅವರು ಜಯ ದಾಖಲಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಚಿತ್ರದುರ್ಗ ತಾಲೂಕು ತುರುವನೂರು ಹೋಬಳಿ ಕೂನಬೇವು ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎ ಭೀಮಪ್ಪ ಅವರನ್ನು ಜಿಲ್ಲಾಡಳಿತ ಗೌರವಿಸಿತು. ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನವನ್ನು ಶೀಘ್ರ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವುದಾಗಿ ಶಾಸಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಉಡಾನ್ ಯೋಜನೆ ಅಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಾದೇಶಿಕ ವಿಮಾನಯಾನ ಸೇವೆಗಳನ್ನು ಪುನಾರಂಭಿಸುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಎಚ್ಐವಿ ಹಾಗೂ ಏಡ್ಸ್ ಜನಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ ಕುಮಾರ್ ಚಾಲನೆ ನೀಡಿದರು. ಪರಿಸರ ಸ್ನೇಹಿ ಮಾದರಿಯಲ್ಲಿ ಗೌರಿ ಗಣೇಶ ಹಬ್ಬ ಆಚರಿಸುವಂತೆ ರಾಜ್ಯ ಮಾಲಿನ್ಯ

0: ನಿಯಂತ್ರಣ ಮಂಡಳಿ ಧಾರವಾಡ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ ನಾಡಿನ ವಿವಿಧೆಡೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ. ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೇನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಭಾವಗೀತೆಗಳು. ಮೊದಲಿಗೆ ಕೇಳಿ ಕೆಎಸ್ ನಿಸ್ಸಾರ್ ಅಹಮದ್ ಇವರ ರಚನೆಯನ್ನು. ಹಾಡಿದವರು ರತ್ನಮಾಲಾ ಪ್ರಕಾಶ್, ರಾಜು ಅನಂತಸ್ವಾಮಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30. ಪ್ರಕಟಣೆಗಳು.

ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ, ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927ರಲ್ಲಿ ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936ರಲ್ಲಿ.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957ರಲ್ಲಿ.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967ರಲ್ಲಿ.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977ರಲ್ಲಿ.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು.
1: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ವಾಗುತ್ತಲಿದೆ. ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ. ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ. ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ವಾರ್ತೆಗಳ ವಿವರ. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ವಿದೇಶಿ ಕೊಡುಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ. ವಿಶಾಲ ಸಮಾಲೋಚನೆಗಾಗಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಮಸೂದೆಯನ್ನು ಉಲ್ಲೇಖಿಸಲು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಅಧ್ಯಕ್ಷರು ನಾಮನಿರ್ದೇಶನ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಈ ಸದನಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. FCRA ತಿದ್ದುಪಡಿ ಮಸೂದೆ 2026ರ ಪರಿಗಣನೆಗೆ ತನ್ನ ಕಡೆಯಿಂದ 10 ಸದಸ್ಯರನ್ನು ಜಂಟಿ ಸಮಿತಿಗೆ ನಾಮನಿರ್ದೇಶನ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯಸಭೆಯು ಸಹ ಅನುಮೋದಿಸಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ NCSC 2024-25 ಸಾಲಿನ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ರಕ್ಷಣೆಗಳು ಮತ್ತು ಕಲ್ಯಾಣ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಕ್ರಮಗಳನ್ನು ರೂಪಿಸಲು ರಾಷ್ಟ್ರಪತಿಗಳು ಆಯೋಗಕ್ಕೆ ನಿರ್ದೇಶನ ನೀಡಿದರು. ಈ ವರದಿಯು ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳ ಕಾರ್ಯನಿರ್ವಹಣೆಯ ಸಮಗ್ರ ವಿಮರ್ಶೆಯನ್ನು ಪ್ರಸ್ತುತಪಡಿಸುತ್ತದೆ. ಪರಿಶಿಷ್ಟ ಜಾತಿಗೆ ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕವಾದ ವಿಮರ್ಶೆಗಳು, ಸ್ಥಳ ಭೇಟಿಗಳು ಮತ್ತು ಸಮಾಲೋಚನೆಗಳಿಂದ ನಡೆದ ಪ್ರಮುಖ ಸಂಶೋಧನೆಗಳನ್ನು ವರದಿ ಒಳಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು 115 ಹೆಚ್ಚು ಕಲಾವಿದರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಚಾರದ ಪ್ರತಿಭಟನೆಯ ಸಮಯದಲ್ಲಿ ನಡೆದ ಹಲವು ಘಟನೆಗಳ ಕುರಿತು ವಿವರವಾದ ಚರ್ಚೆಗೆ ತಾವು ಮುಕ್ತವಾಗಿದ್ದೇವೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರವೇ ಚರ್ಚೆಗೆ ಸಿದ್ಧವಿದ್ದು ಉತ್ತರಗಳನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ಉತ್ತರಗಳನ್ನು ಕೇಳಲು ಬಯಸದೆ ಚರ್ಚೆಯಿಂದ ಹಿಂದೆ ಸರಿಯುತ್ತವೆ ಎಂದು ಹೇಳಿದ್ದಾರೆ.
1: ಡಿಸ್ಕಷನ್ ಚಾಹತೆ ಪಾರ್ಲಿಮೆಂಟ್ ಮೇ ಓರ್ ಒಪೋಜಿಷನ್ ಭಾಗ ರೇ ಈ ಕಲ್ಪನಾ ಕರ್ನಾ ಮುಶ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಮೇ ಒಪೋಜಿಷನ್ ಪಾರ್ಟಿ ಡಿಸ್ಕಷನ್ ಕೆ ಲಿಯೆ ಡಿಮಾಂಡ್ ಕರ್ತೆ ಹೈ ಓರ್ ಸರ್ಕಾರ ಜವಾಬ್ ದೇತೆ ಹೈ ಯಹಾಂ ತೋ ಸರ್ಕಾರ ಖುದ್ ಹಿ ಕಹ ರಹೇ ಹೈ ಕಿ ಹಮ್ ಡಿಸ್ಕಷನ್ ಕರೆಂಗೆ ಜವಾಬ್ ದೇಂಗೆ ಓರ್ ಒಪೋಜಿಷನ್ ಜವಾಬ್ ಸುನ್ನಾ ನಹೀ ಚಾಹತೆ ಓರ್ ಭಾಗ ರಹೇ ಹೈ ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕ್ತೆ ಹೈ ಲೋಕತಂತ್ರ ಕೆ ಲಿಯೆ ಠೀಕ್ ನಹೀ ಹೈ.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಅಪ್ಲಿಕೇಶನ್ನನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ನನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಗ್ರಂಥಾಲಯ ದಿನವಾಗಿ ಆಚರಿಸಲಾಗುವ ಪದ್ಮಶ್ರೀ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆಯಂದು ಈ ಅಪ್ಲಿಕೇಶನ್ನನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳು ಓದಲು ಮತ್ತು ಕಲಿಯಲು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮದಲ್ಲಿ ಮುಖ್ಯವಾಗಿ ಶಾಲೆಗಳ ಬಳಿ ಗ್ರಂಥಾಲಯವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಸುಮಾರು 63 ಗ್ರಾಮ ಗ್ರಂಥಾಲಯಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು 752 ಗ್ರಂಥಾಲಯಗಳನ್ನು ಈಗ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸಲಾಗಿದೆ. ಸುಮಾರು 280,000 ಪುಸ್ತಕಗಳನ್ನು ಹೊಂದಿರುವ 4 ಗ್ರಂಥಾಲಯಗಳನ್ನು ಗ್ರಾಮೀಣ ಗ್ರಂಥಾಲಯಗಳೊಂದಿಗೆ ಸಂಪರ್ಕಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಸಂಸತ್ತು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ನಿಗಮಕ್ಕೆ ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಮತಿಸುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ನಿಗಮದಿಂದ ಧನಸಹಾಯವನ್ನು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡುತ್ತದೆ. ಸಂಸತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸಹ ಅಂಗೀಕರಿಸಿದೆ. ಸಂವಿಧಾನದ ಮೊದಲ ಪರಿಚ್ಛೇದದಲ್ಲಿ ಕೇರಳಂ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆಯು ಪ್ರಸ್ತಾಪಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 2030-31 ಮುಂದುವರಿಸುವ ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ಯೋಜನೆಯ ಪ್ರಮುಖ ಅಂಶಗಳು ಮತ್ತು ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಅದರ ನಿರಂತರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದವು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪೂರಕ ಪರೀಕ್ಷೆಯ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ results.digilocker.gov.in ಪರಿಶೀಲಿಸಬಹುದು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13-17 ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ T20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ತನ್ನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸಲು BCCI ಬದ್ಧವಾಗಿದೆ ಎಂದು BCCI ಅಧ್ಯಕ್ಷ ಮಿಥುನ್ ಮನ್ಹಾಸ್ ಹೇಳಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ಸೆಮಿಫೈನಲ್ ಪಂದ್ಯಗಳ ಪಟ್ಟಿ ಅಧಿಕೃತವಾಗಿ ಅಂತಿಮಗೊಂಡಿದೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಟೊರೆಂಟೋದಲ್ಲಿ ನಡೆಯುವ ಪಂದ್ಯದಲ್ಲಿ ಪೋಲೆಂಡ್ನ 7ನೇ ಶ್ರೇಯಾಂಕದ ಇಗಾ ಶ್ವಿಯಾಂಟೆಕ್ ಉಕ್ರೇನ್ನ 9ನೇ ಶ್ರೇಯಾಂಕದ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಶ್ವಿಯಾಂಟೆಕ್ ಅವರು 15ನೇ ಶ್ರೇಯಾಂಕದ ಡಯಾನಾ ಸ್ನೈಡರ್ ಅವರನ್ನು 6-2, 6-1 ಸೆಟ್ಗಳಿಂದ ಸೋಲಿಸಿದರೆ ಸ್ವಿಟೋಲಿನಾ ಅವರು ರಷ್ಯಾದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು 3-6, 6-0, 6-3 ಸೆಟ್ಗಳಿಂದ ಪರಾಭವಗೊಳಿಸಿದರು. ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಗಂಗಾ ನದಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ IMD ತಿಳಿಸಿದೆ. ಕರ್ನಾಟಕ, ಪೂರ್ವ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕಾರೈಕಲ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ, ಗೋವಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯ ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಭಾರತದ ಈಶಾನ್ಯ ಭಾಗಗಳಲ್ಲಿ ಈ ತಿಂಗಳ 15ರವರೆಗೆ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ನಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಿನ ತಿಂಗಳ 17ನೇ ತಾರೀಖಿನವರೆಗೆ ವಿಚಾರಣೆಗೆ ತಡೆ ನೀಡಿದೆ. ಕಳೆದ ತಿಂಗಳು 19ರಂದು ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿಗಾಗಿ ನಡೆಸಲಾದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕೇಶವ್ ಕಾಂಬೋಜ್ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಈ ತಡೆಯಾಜ್ಞೆ ನೀಡಿದ್ದಾರೆ. ಈ ಪರೀಕ್ಷೆಯು ಸುಸಂಘಟಿತ ವಂಚನೆ ಜಾಲದಿಂದ ಕಲುಷಿತಗೊಂಡಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು. ಕಳೆದ ತಿಂಗಳ 28ರಂದು ಹೊರಡಿಸಿದ ಮಧ್ಯಂತರ ಆದೇಶದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯು ಈ ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈ ವಾರ್ತೆಗಳನ್ನು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತಿನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆ್ಯಪ್ ಲೋಕಾರ್ಪಣೆ ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ T20 ಸರಣಿ. BCCI ಹಾಗೂ ACB ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ

0: 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಜೀವನ ಚೈತ್ರ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ಸಾಹಿತ್ಯ ದೊರೆ ಭಗವಾನ್.

ಕಾರ್ಯಕ್ರಮದ ಮುಂದಿನ ಗೀತೆ ಭದ್ರಿಕಾಳಿ ಚಿತ್ರಕ್ಕೆಂದು ಧ್ವನಿಯಾಗಿದ್ದಾರೆ ಎಸ್ ಜಾನಕಿ, ರಾಗ ಸಂಯೋಜನೆ ಸತ್ಯಂ, ಸಾಹಿತ್ಯ ವಿಜಯನರಸಿಂಹ.

ಮುಂಜಾನೆ ಮಾತು. ಬೀಳುವುದೆಂದರೆ ಸೋಲಲ್ಲ, ಪ್ರತಿ ಬಾರಿ ಬಿದ್ದಾಗಲೂ ಹೇಳದಿದ್ದರೆ ಸೋಲು, ಬಿದ್ದಾಗಲೆಲ್ಲ ಎದ್ದು ನಿಂತು ಗೆಲ್ಲೋಣ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8 ಗಂಟೆ ಆಗುತ್ತಲಿದೆ. ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಎನ್ನತನು ನಿಮ್ಮ ಸೇವೆಯಲ್ಲಿ ಸವೆದು. ವಚನಕಾರ ಸಂಗಮೇಶ್ವರದ ಅಪ್ಪಣ್ಣ. ರಾಗ ಝಿಂಜೋಟಿ, ತಾಳ ಝಪ್ತಾಲ್. ಗಾಯಕ ಕುಮಾರ್ ಕಣವಿ. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಎನ್ನ ತನು, ಎನ್ನ ಧನ, ಎನ್ನ ಮನೆ. ವಚನಕಾರ ಷಣ್ಮುಖ ಸ್ವಾಮಿ. ರಾಗ್ ಭೈರವ್. ತಾಳ ಝಪ್ತಾಳ್. ಗಾಯಕ ಇಬ್ರಾಹಿಂ ಜಿ. ಸಂಗೀತ ನಿರ್ದೇಶನ ಫಕೀರೇಶ್ ಕಣ್ವಿ.

ರಸವನರಿವುದಕ್ಕೆ ಜಿಹ್ವೆಯಾಗಿ ಬಂದು. ವಚನಕಾರ ಶಿವಲೆಂಕ ಮಂಚಣ್ಣ, ರಾಗ ಮಾರುಬಿಹಾ, ತಾಳ ದಾದ್ರಾ, ಗಾಯಕ ಪ್ರಾಣಲಿಂಗಸ್ವಾಮಿ, ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಸಂತೆಯೊಳಿದ್ದ ಕಲ್ಲುಗಳೆಲ್ಲ ಲಿಂಗವೇನು ಅಯ್ಯ? ವಚನಕಾರ ಸಿದ್ಧರಾಮೇಶ್ವರ, ರಾಗ ಮಿಶ್ರ ಖಮಾಜ್, ತಾಳ ದಾದರಾ, ಗಾಯಕ ದೇವೇಂದ್ರ ಕುಮಾರ್ ಮುಧೋಳ್, ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಕೆಂಡದಗಿರಿಯ ಅರಗಿನ ಬಾಣದ ಲೆಚ್ಚಡೆ. ವಚನಕಾರರು ಅಲ್ಲಮ ಪ್ರಭು. ರಾಗ ಅಹೀರ್ ಭೈರವ್. ತಾಳ ಭಜನ್ ಠೇಖಾ. ಗಾಯಕರು ಶ್ರೀಕಾಂತ್ ಕುಲಕರ್ಣಿ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9 ಗಂಟೆ, ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳ

0: ಉತ್ಪನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
2: ಇದು ಆಕಾಶವಾಣಿ.
3: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
3: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
3: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
3: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
2: ಸರ್ವೇ ಜನಾಃ ಸುಖಿನೋ ಭವಂತು.
3: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
2: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
3: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:05 ಭಾವಗೀತೆಗಳು. ಮೊದಲಿಗೆ ಕೇಳಿ ಕೆಎಸ್ ನಿಸಾರ್ ಅಹಮದ್ ಇವರ ರಚನೆಯನ್ನು ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಎಸ್ ನಿಸ್ಸಾರ್ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ, ಹಾಡಿದವರು ಎಂ ಡಿ ಪಲ್ಲವಿ.

ಈ ಸಂಜೆ 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ ಭಾಗವಹಿಸಲಿದ್ದಾರೆ ಅಪೂರ್ವ ಹುಲಿಗೇರಿ, ರಾಯಚೂರಿನ ಗಾಯಕಿ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್.

6:51ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಹೆಚ್ ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:45. ಮೇಘ ಸಂದೇಶ ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ.

0: ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನೀವು ವಾಟ್ಸಪ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0853222333365.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು.

0: ಮಕ್ಕಳನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಮೊದಲ ಸಂದೇಶವನ್ನು ಕಳಿಸಿದ್ದಾರೆ ಸುಭಾನ್ ಕೋರಿ. ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಪ್ರಿಯ, ಚಿತ್ರದಿಂದ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನಿಮಗಾಗಿ ನಿಮ್ಮ ಗೀತೆನ ಪ್ರಸಾರ ಮಾಡ್ತೀನಿ, ಕೇಳಿ.

ಕಾರ್ಯಕ್ರಮದ ಮುಂದಿನ ಸಂದೇಶ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಕೋಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರಾವಣ ಬಂತು ಚಿತ್ರಕ್ಕೆಂದು

ಕಾರ್ಯಕ್ರಮದ ಮುಂದಿನ ಸಂದೇಶ ಕಳಿಸಿದ್ದಾರೆ. ವಿಜಯಪುರದಿಂದ ಭರತ್ ನವಾಜ್ ಆದರ್ಶ ಸುದರ್ಶನ್ ಇವರು ಕರ್ಣ ಚಿತ್ರದಿಂದ ಗೀತೆನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಇವರೆಲ್ಲರಿಗೋಸ್ಕರ ಗೀತೆ ಪ್ರಸಾರ ಮಾಡ್ತೀನಿ, ಕೇಳಿ.

ಮುಂದಿನ ಸಂದೇಶ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಲಾಟೆ ಅಳಿಯಂದ್ರು ಚಿತ್ರದಿಂದ. ನೀವು ಕೋರಿದ ಗೀತೆ ಲಭ್ಯವಿಲ್ಲದ ಕಾರಣ ಬೇರೆ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಅನ್ಯಥಾ ಭಾವಿಸಬೇಡಿ. ಅದೇ ಚಿತ್ರದಿಂದ ಒಂದು ಗೀತೆ.

ಮುಂದಿನ ಸಂದೇಶ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಸರೋಜ ಮೇಡಮ್ ಅವರಿಗೆ, ಶುಭ ಮುಂಜಾನೆ. ಹಾಗೂ ರಾಯಚೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ಬೆಳಗಿನ ವಂದನಾ ಕಾರ್ಯಕ್ರಮದಲ್ಲಿ ಒಳ್ಳೆ ಒಳ್ಳೆ ಭಕ್ತಿ ಗೀತೆಗಳು, ದೇಶಭಕ್ತಿ ಗೀತೆ ಹಾಗೂ ಚೌಡಕಿ ಪದಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ ತಿಳಿಸಿದ್ದಾರೆ. ಕೇಳಿ ಭಾಳ ಖುಷಿಯಾಯಿತು ಅಂತ ಕಳಿಸಿದ್ದಾರೆ. ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವರು ಗೀತಾ ಚಿತ್ರದಿಂದ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ ನೀವು ಕೋರಿದ ಗೀತೆನ ಪ್ರಸಾರ ಮಾಡ್ತೀನಿ, ಕೇಳಿ.

ಸ್ನೇಹಿತರೆ, ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಭತ್ತದ ನಾಡಿನಿಂದ ಗಂಗಾವತಿ ಈರಣ್ಣ ಹಾಗೂ ವಿಜಯಶ್ರೀಯವರು ಸಂದೇಶ ಕಳಿಸಿದ್ದಾರೆ. ಇವರು ಲಿಫ್ಟ್ ಕೊಡ್ಲ ಚಿತ್ರದಿಂದ ಒಂದು ಗೀತೆನ ಪ್ರಸಾರ ಮಾಡಬೇಕು ಅಂತ ಕೇಳಿದ್ದಾರೆ. ಹಾಗೆ ಇಂದು ಅವರ ಸಹೋದರಿ ನಾಗರತ್ನ ವಿ ಹೊಸಪೇಟೆ ಇವರ ಜನ್ಮದಿನವಿದೆಯಂತೆ. ಇವರು ನಮ್ಮ ನೆಚ್ಚಿನ ಅಕ್ಕ, ನಮ್ಮ ಪ್ರೀತಿಯ ಗುರುಗಳು ಅಂತ ಹೇಳಿದ್ದಾರೆ. ಆಕಾಶವಾಣಿ ಪರವಾಗಿ ನಿಮಗೆ ಶುಭಾಶಯಗಳು ತಿಳಿಸ್ತಾ, ನೀವು ಕೋರಿದ ಗೀತೆ ಬರ್ತಾ ಇದೆ, ಕೇಳಿ.

ಕಾರ್ಯಕ್ರಮದ ಮುಂದಿನ ಸಂದೇಶ ಕಳಿಸಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ರಣಧೀರ ಚಿತ್ರದಿಂದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದರೆ ಅವರಿಗಾಗಿ ಈ ಗೀತೆ.

ಮುಂದಿನ ಸಂದೇಶ ರಮೇಶ್ ರಂಗ ವಿದ್ಯಾರ್ಥಿ ಅರ್ಜುನ್ ಅವರು ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂಬರೀಶ್ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಿಮಗಾಗಿ ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.

ಇದುವರೆಗೂ ವಾಟ್ಸ್ಆ್ಯಪ್ ಸಂದೇಶ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ರಿ. ಸಮಯದ ಅಭಾವದಿಂದಾಗಿ ನಿಮ್ಮ ಸಂದೇಶವನ್ನು ಹಾಗೂ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡದಿದ್ದಕ್ಕೆ ಕ್ಷಮೆ ಇರಲಿ. ಇನ್ನು ವಾಟ್ಸ್ಆ್ಯಪನ್ನು ಕಳಿಸಿದವರು ರೂಪಾ ಪಾಂಡುರಂಗರಾವ್ ಅವರು, ಸೋನು ಮತ್ತು ಕುಟುಂಬದವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರು, ರೂಪಾ ಯೋಗೇಶ್ ಶಿವಮೊಗ್ಗದಿಂದ ಸಂದೇಶ ಕಳಿಸಿದರು, ಹಾಗೆ ಮಮತಾ ಶಿವರಾಜ್ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದರು, ಶ್ರೀಶೈಲ ತೇಲಿ, ಆದಿತ್ಯ ತೇಲಿ ಮತ್ತು ಶಿವಲೀಲಾ ತೇಲಿಯವರು ಬೆಳಗಾವಿ ಜಿಲ್ಲೆ

ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ರು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮ್ಮ ಮುಂದಿನ ಕಾರ್ಯಕ್ರಮ ಮೂಡಿ ಬರಲಿದೆ ಬೆಂಗಳೂರು ಕೇಂದ್ರದಿಂದ.

0: ಬಾಳನಾಗಮ್ಮ ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಲಿ, ಚಿವುದಯಶಂಕರ್ ಅವರ ರಚನೆ, ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 10:33:23 ಈಗ ಕೇಳಿ ಅಪರಾಧಿ ನಾನಲ್ಲ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿ ಇರುವಂತಹ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.
5: That's very good.

Cheers!

0: 呢。
1: ಆರಾಧನೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ವೀಣಾ ಪಂಡಿತ್ ಅವರು ಧ್ವನಿಯಾದಂಥ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಈಗ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಿರುವಂಥ ಗೀತೆ, ಬಿ ಸಿ ಶ್ರೀನಿವಾಸ್ ಅವರ ರಚನೆ, ವಸಂತ್ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ಬ್ರೋಕರ್ ಭೀಷ್ಮಾಚಾರಿ ಚಿತ್ರದಿಂದ ಈ ಗೀತೆ.

ಈಗ ಕೇಳಿ ಅನುಗ್ರಹ ಚಿತ್ರದಿಂದ ಎಲ್.ಆರ್. ಈಶ್ವರಿ ಮತ್ತು ನಾಗೇಂದ್ರ ಅವರು ಧ್ವನಿಯಾದಂತಹ ಗೀತೆ. ಸೋರಟ್ ಅಶ್ವಥ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

0: ಓಹೋ ಹೇಳುವೆ ಹೇಳುವೆ.
1: ಕೈ ನೀಡಿದವಳು ನಿನ್ನಂತೆ ಚೆಲುವೆ, ಕೈ ಹಿಡಿದವನು ಬಳೆಗಾರ ಹೂವೆ. ಬಳೆ ತೊಡಿಸುವಾಗ ಅಯ್ಯೋ ಅಂದಳು ಅಲ್ಲವೇ.

ಈ ಕೇಳಿ ಅದಲು ಬದಲು ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿ ಇರುವಂತಾಗಿದೆ. ವಿಜಯ ನಾರಸಿಂಹ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

ಹದಿನೆಂಟು ವಯಸ್ಸು ತಾರುಣ್ಯ ಸೊಗಸು ಡೋಲಾಯ ಮಾನ ಮನಸ್ಸು ಮಾತಾಡೆ ಮುನಿಸು ಮಾತಲ್ಲಿ ಬಿರುಸು ಕಾರಣವು ಇದಕ್ಕೆ ವಯಸ್ಸು ಹದಿನೆಂಟು ವಯಸ್ಸು ತಾರುಣ್ಯ ಸೊಗಸು ಡೋಲಾಯ ಮಾನ ಮನಸ್ಸು ಮಾತಾಡೆ ಮುನಿಸು ಮಾತಲ್ಲಿ ಬಿರುಸು ಕಾರಣವು ಇದಕ್ಕೆ ವಯಸ್ಸು

ಹುಡುಗರ ಅಳಿಸುತ್ತ ಮುನ್ನಡವೇ. ಶ್ರೀಧಿ ಕುಮಾರಿ ನನ್ನ ಮಾತ ಕೇಳ್ರಿ, ಶ್ರೀಧಿ ಕುಮಾರಿ ನನ್ನ ಮಾತ ಕೇಳ್ರಿ.

ನಟರೆಂದು ನೆನೆದು ಭ್ರಮೆಯಿಂದ ಅಲೆದು ಬರುವಂಥ ಯುವಕರಿಂದು ನಿನ್ನಂದ ಕಂಡು ಬಲು ಮೋಹಗೊಂಡು ಮನೆವರೆಗೂ ಹಿಂದೆ ಬಂದು ನಟರೆಂದು ನೆನೆದು ಭ್ರಮೆಯಿಂದ ಅಲೆದು ಬರುವಂಥ ಯುವಕರಿಂದು ನಿನ್ನಂದ ಕಂಡು ಬಲು ಮೋಹಗೊಂಡು ಮನೆವರೆಗೂ ಹಿಂದೆ ಬಂದು ಚಿಲ್ಲೆ ಹಾಕುವರು ಗೇಲಿ ಮಾಡುವರು ಚಿಲ್ಲೆ ಹಾಕುವರು ಗೇಲಿ ಮಾಡುವರು ಸುಮ್ಮನೆ ಇದ್ದರೆ ಸಮ್ಮತಿ ಎಂದು ಜಡೆಯನೆ ಎಳೆಯುವರು ಶ್ರೀದಿ ಕುಮಾರಿ ನನ್ನ ಮಾತ ಕೇಳ್ರಿ ಶ್ರೀದಿ ಕುಮಾರಿ ನನ್ನ ಮಾತ ಕೇಳ್ರೀ

ನಿಮಗಂದ ಕೊಟ್ಟ ನನಗಾಸೆ ಕೊಟ್ಟ ಆ ದೇವ ಓಡಿಬಿಟ್ಟ ಕಣ್ಣೆರಡು ಕೊಟ್ಟ ಅವಗೇನು ನಷ್ಟ ಅದರಿಂದ ಇಷ್ಟು ಕಷ್ಟ ನಿಮಗಂದ ಕೊಟ್ಟ ನನಗಾಸೆ ಕೊಟ್ಟ ಆ ದೇವ ಓಡಿಬಿಟ್ಟ ಕಣ್ಣೆರಡು ಕೊಟ್ಟ ಅವಗೇನು ನಷ್ಟ ಅದರಿಂದ ಇಷ್ಟು

0: ಕಲು ತುಂಟರಿರುವ ದಾರಿ.
1: ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾದಂಥ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಬೃಂದಾವನ ಚಿತ್ರದಿಂದ ಕೇಳಿದ್ರಿ. ಹಾಗೆ ಸಮಯ ಆಗಿದೆ 10:56:33 ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ.

ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಚೂರಿ ಚಿಕ್ಕಣ್ಣ ಚಿತ್ರದಿಂದ ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಚಿವದಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಕೊಲಿವೆ ಚೆಲುವೆ ಮದುವೆಯಾಗಿ ನನ್ನೊಡನೆ ತೈತಕ ಕುಣಿವೆ ನನ್ನ ಮದುವೆಯಾಗಿ ನನ್ನೊಡನೆ ತೈತಕ ಕುಣಿವೆ ಅಯ್ಯ ತಕ ತಕ ತಕ ಅಯ್ಯ ತಕ ತಕ ತಕ ಡುಂಕಿ ನಕ ನಕ್ಕಿ ನಕ ಅಲೆ ಕಲೆ ಫಲಕ

ಚಿನ್ನ ನನಗೆ ಹಗಲನ್ನು ಕಂಡರೆ ತುಂಬಾ ಭಯ ಕಣ್ಣಿ ಹೊರಗೆ ತಲೆಯ ಹಾಕೆನಿ ಬಿಸಿಲ ಕಂಡು ಅರಿಯನಿ ಕತ್ತಲೆಂದರೆ ನನಗೆ ಚಿನ್ನ ಕತ್ತಲೆಂದ

0: ಎಂಥ ಮನೆಯೇ ಆಗಿರಲಿ ಕನ್ನ ಹಾಕುವೆ, ಇಲ್ಲ ಬೀಗ ಮುರಿಯುವೆ, ಬಿಡದೆ ಎಲ್ಲ ದೋಚುವೆ, ರೇಗಿದರೆ ಸೊಂಟ ಮುರಿಯುವೆ. ಎಲ್ಲ ಬರ್ತೀಯ ಒಂದು ಕೈ ನೋಡ್ತೀಯ, ಪಟ ಪಟ ಚಟ ಚಟ ಲಟ ಲಟ, ಪಟ ಪಟ ಚಟ ಚಟ ಲಟ ಲಟ, ಪಟ ಪಟ ಚಟ ಪಟ ಲಟ ಲಟ, ಖಚ ಖಚ ಖಚ. ಊರೂರಲ್ಲಿ ನಮಗಾಗಿ ಊರೂರಲ್ಲಿ ನಮಗಾಗಿ ದೊಡ್ಡ ಮನೆಗಿದೆ, ಪೊಲೀಸ್ ಕಾವಲದಕ್ಕಿದೆ, ಒಳಗೆ ಭಾರಿ ಮಜವಿದೆ, ಒಳಗೆ ಭಾರಿ ಮಜಾ ಇದೆ.
1: ಜೈಲಿನಲ್ಲಿರ್ಬೇಕಾದವನು ಇಲ್ಲಿಗೆ ಯಾಕೆ ಬಂದೆ? ನಾನು ಹೊಟ್ಟೆ ಉಡ್ಸೋಕೆ
0: ಇಲ್ಲ ಕಣೆ, ನಿನ್ ಆಸಕ್ ದೋಸ್ವಿಯ ವೇಷ ಕಂಡು ಮೋಸ ಹೋಗು.
2: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11 ಗಂಟೆ.
3: ಎಲ್ಲಾ ಜೀವಿಗಳ ಜೀವವೇ ಜಲ,
4: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
5: ನೀರಿನ ಬಳಕೆ ಹಿತವಾಗಿರಲಿ,
6: ಕೊರತೆಯಾಗದಂತೆ ಗಮನವಿರಲಿ.
7: ಹನಿ ಹನಿಗೂಡ್ರೆ ಹಳ್ಳ,
8: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
4: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
3: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
6: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
8: ನೀರು ಬರಿದಾದಷ್ಟು ಆತಂಕ,
4: ಕಲುಷಿತವಾದಷ್ಟು ಕಳಂಕ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
2: ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಉದ್ಯೋಗ ಚೀಟಿ ವಿತರಣೆ ಮೇಳ ಹಾಗೂ ವಿಶೇಷ ಜಾಗೃತಿ ಅಭಿಯಾನವನ್ನು ಇದೇ 15 ಆಯೋಜಿಸಿದೆ. ಜವಳಿ ಸಚಿವಾಲಯವು ಇಂದು ನವದೆಹಲಿಯಲ್ಲಿ ಸೃಜನ್ ವಾಯ್ಸಸ್ ಫ್ರಮ್ ದ ಲೂಮ್ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ಇದು ಭಾರತದ ಕೈಮಗ್ಗದ ಹಿಂದಿರುವ ಮಹಿಳೆಯರ ಸ್ಫೂರ್ತಿದಾಯಕ ಪಯಣ ಮತ್ತು ದೇಶದ ನೇಯ್ಗೆ ಪರಂಪರೆಗೆ ಅವರು ನೀಡಿದ ಕೊಡುಗೆಗಳನ್ನು ಗುರುತಿಸಿ ಅವರನ್ನು ಗೌರವಿಸುವ ಮತ್ತು ಸಂಭ್ರಮಿಸುವ ವಿಶೇಷ ಕೂಟವಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SIR ನಲ್ಲಿ 4,45,00,000 ಮತದಾರರು

ಕರಡು ಮತದಾನ ಪಟ್ಟಿಯಲ್ಲಿ ಸ್ಥಾನ ಪಡೆಯುವುದು ಖಚಿತ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 172 ಅಂಕಗಳ ಇಳಿಕೆಯೊಂದಿಗೆ 77,786 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 90 ಅಂಕ ಇಳಿಕೆಯ ನಂತರ 24,343 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯೊಂದಿಗೆ 95.40 ರೂಪಾಯಿಯಷ್ಟಿದೆ. ಕೆನಡಾದ ಮ್ಯಾಂಟ್ರಿಯಾಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಅಮೆರಿಕದ ಬ್ರ್ಯಾಂಡನ್ ನಕಾಶಿಮಾ ಅವರು ಸ್ಪೇನ್ನ ರಫೇಲ್ ಜೋಡಾರಾ ಅವರನ್ನು 7-6, 6-4 ಸೆಟ್ಗಳಿಂದ ಸೋಲಿಸಿ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 11:03 ಸಮಯವಾಗಿದೆ. ಆಗಸ್ಟ್ ತಿಂಗಳ 13ನೇ ತಾರೀಕು ಗುರುವಾರದ ಈ ಹೊತ್ತಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಎಂದಿನಂತೆ ಇನ್ನು ಮುಂದೆ ಒಂದಷ್ಟು ಹಾಡುಗಳನ್ನ ಕೇಳ್ತೀರಿ, ಚಂದದ ಹಾಡುಗಳು. ಅದಾದ ನಂತರ 11:30 ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಲಾಭಾರತಿ ನಂತರ 12:05 ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನ ನೀವು ಕೇಳಬಹುದು. ಆಮೇಲೆ ಮಧ್ಯಾಹ್ನ 1:20 ಗುರುವಾರದ ಮಧ್ಯಾಹ್ನದ ವಿಶೇಷ ಪ್ರಸಾರದಲ್ಲಿ ನಮ್ಮ ನಾಡು ನಾಡು ನುಡಿಗೆ ಸಂಬಂಧಿಸಿದಂತೆ ನೀವು ಕರೆ ಮಾಡಿ ಮಾತಾಡಿ ನಿಮ್ಮ ಸುತ್ತಮುತ್ತಲ ಪ್ರದೇಶಗಳ ಮಹತ್ವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ನಮ್ಮ ನಾಡು ನುಡಿ ಕಾರ್ಯಕ್ರಮದ ನಂತರ ಮಧ್ಯಾಹ್ನ 2:15 ಸ್ಪಂದನ ಕಾರ್ಯಕ್ರಮದ ಪ್ರಸಾರವಿರುತ್ತೆ. ಸ್ಪಂದನ ಕಾರ್ಯಕ್ರಮ ಆದಮೇಲೆ 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವ ಅವಕಾಶ. 3:00-4:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ಆಮೇಲೆ ನಮ್ಮ ಸಂಜೆ ಪ್ರಸಾರದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ 5:00-6:00 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು. ಅದರಲ್ಲಿ 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮತ್ತೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವಿರುತ್ತೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಗುರುವಾರದ ವಿಶೇಷ ಕಾರ್ಯಕ್ರಮ ಆರ್ಜೆಸ್ ಚಾಯ್ಸ್, ನಮ್ಮ ಆಯ್ಕೆಯ ಹಾಡುಗಳನ್ನು ನೀವು ಕೇಳ್ತೀರಿ. 9:15 ನಮ್ಮ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದಾದ ನಂತರ 9:30 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತೀರಿ. ಎಸ್, 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇವೆಲ್ಲ ಕಾರ್ಯಕ್ರಮಗಳನ್ನು ಗುರುವಾರದ ಇನ್ನು ಮುಂದಿನ ಪ್ರಸಾರದಲ್ಲಿ ನೀವು ಕೇಳ್ತಾ ಹೋಗಬಹುದು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬ್ಯಾಕ್ ಟು ಬ್ಯಾಕ್ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಮದರ್ ಪ್ರಾಮಿಸ್ ಚಿತ್ರದಿಂದ ಒಂದು ಹಾಡು ಕೇಳಿ. ಡಾಲಿ ಧನಂಜಯ ಅವರು ಬರೆದಿದ್ದಾರೆ. ನವನೀತ್

ಶ್ಯಾಮ್ ಅವರ ಸಂಗೀತ ಇದೆ, ಸಂಜಿತ್ ಹೆಗಡೆ ಅವರು ಧ್ವನಿಯಾಗಿದ್ದಾರೆ. ಇನ್ನೊಂದು ಒನ್ ರಾಬರಿ ಕಥೆ ಅಂತ ಈ ಸಿನಿಮಾದ ಹೆಸರು. ಇದನ್ನ ಬರೆದವರು ಗೋಪಾಲ್ ಹಲ್ಲೂರ್, ಹರ್ಷ ಉಪ್ಪಾರ್ ಅವರ ಮತ್ತು ದಿವ್ಯಾ ರಾಮಚಂದ್ರ ಇಬ್ಬರು ಜೊತೆಯಾಗಿ ಹಾಡಿದ್ದಾರೆ. ಶ್ರೀವತ್ಸ ಅವರ ಸಂಗೀತ ಸಂಯೋಜನೆ ಇದೆ. ಕೇಳಿ ಎರಡು ಹೊಸ ಹಾಡುಗಳು.

ಹಾಡುಗಳನ್ನ ಕೇಳ್ತಾ ಇದ್ದೀರಾ ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಏನಾಗಿದೆ ಅಂತ ಒಂದು ಹಾಡು ಕೇಳಿದ್ರಿ ಮಾಧುರಿ ಶೇಷಾದ್ರಿ ಅವರ ಧ್ವನಿಯಲ್ಲಿ. ಸಾಹಿತ್ಯ ಕೂಡ ಇವರದ್ದೇ ಆಗಿತ್ತು, ಗಗನ್ ಬಡೇರಿಯಾ ಅವರ ಸಂಗೀತ ಸಂಯೋಜನೆ ಇತ್ತು. ಇದು 10 ಅನ್ನುವ ಸಿನಿಮಾದ ಗೀತೆಯಾಗಿತ್ತು. ಅದಾದ್ಮೇಲೆ ನೀವು ಅಪರೂಪ ಅನ್ನುವ ಚಿತ್ರದ ಹಾಡು ಕೇಳಿದ್ರಿ, ಅನಿಸಿದೆ ಏಕೋ ಅಂತ. ಅರ್ಮಾನ್ ಮಲ್ಲಿಕ್ ಮತ್ತೆ ಸಂಗೀತ ರವೀಂದ್ರನಾಥ್ ಅವರು ಹಾಡಿದ್ದು, ಗೋಸ್ಪಿರ್ ಅವರ ಸಾಹಿತ್ಯ ಪ್ರಜ್ವಲ್ ಪೈ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಇನ್ನೊಂದು ಹಾಡನ್ನು ಕೇಳಿ, ಇನ್ನೊಂದು ಹಾಡಿನ ನಂತರ ನಾವು ಕಲಾಭಾರತಿ ಕಾರ್ಯಕ್ರಮದ ಕಡೆಗೆ ಸಾಗೋಣ. ಆದಿಪುರುಷ್ ಚಿತ್ರದ ಹಾಡು, ಶ್ವೇತಾ ಮೋಹನ್ ಕಾರ್ತಿಕ್ ಅವರ ಯುಗಳ ಹಾಡುಗಾರಿಕೆ, ಪ್ರಮೋದ್ ಮರವಂತೆಯವರ ಸಾಹಿತ್ಯ, ಅಜಯ್ ಮತ್ತೆ ಅಟಲ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:31. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
2: ಅಕ್ಕಿ ತಿಂದವ ಅಕ್ಕಿಯಂತೆ, ಜೋಳ ತಿಂದವ

ಆಗಸ್ಟ್ 13 ಜನಿಸಿದ ಎಲ್ಲರಿಗೂ ಕೂಡ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಾಯ್ತು. ನಾವು ಬಿಳಿಗಿರಿಯ ಬನದಲ್ಲಿ ಚಿತ್ರದಿಂದ ಆಯ್ದ ಗೀತೆ ಇದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿತ್ತು. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನ ನೀಡಿದ್ರು. ಆಗಸ್ಟ್ 13 ಸಾಕಷ್ಟು ಕಲಾವಿದರು ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ. ನಿರೂಪ್ ಭಂಡಾರಿಯವರು, ವೈಜಯಂತಿ ಮಾಲಾ, ಶ್ರೀದೇವಿ ಇವರೆಲ್ಲರ ಬರ್ತ್ಡೇ ಇರೋದ್ರಿಂದ ಇವತ್ತಿನ ಕನ್ನಡ ಭಾರತಿ, ಕಲಾ ಭಾರತಿ, ವಿವಿಧ ಭಾರತೀಯ ಈ ಹೊತ್ತಿನ ಸಮಯದಲ್ಲಿ ನಾವು ನಿರೂಪ್ ಭಂಡಾರಿ ಅವರ ಕುರಿತಾಗಿ ಒಂದಿಷ್ಟು ಮಾತಾಡ್ತಾ ಅವರ ಸಿನಿಮಾಗಳಿಂದ ಆರಿಸಿದ ಹಾಡುಗಳ ಜೊತೆಗೆ ಸಾಗೋಣ. ಹೌದು, ಈಗಾಗಲೇ ಹೇಳಿದ ಹಾಗೆ ನಿರೂಪ್ ಭಂಡಾರಿ ಅವರ ಜನ್ಮದಿನ ಆಗಸ್ಟ್ 13. ಇವರು ಪುತ್ತೂರಿನ ದಂಪತಿಗಳಿಗೆ ಹುಟ್ಟಿದವರು. ಅದಾದ್ಮೇಲೆ ಪುತ್ತೂರಿನಿಂದ ಇವರು ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಳ್ತಾರೆ ನಿರೂಪ್ ಭಂಡಾರಿಯವರು. ಪದವಿ ಮುಗಿದ ಮೇಲೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಇರಬೇಕಾದ್ರೇ ಅವ್ರಿಗೆ ನಟನೆ, ಆ್ಯಕ್ಟಿಂಗ್ ಬಗ್ಗೆ ಆಸಕ್ತಿ ಆಗುತ್ತೆ. ಆಸಕ್ತಿ ಕಲಿಕೆ ಮತ್ತು ಕಲಾ ವಿಭಾಗದಲ್ಲಿ ಅವರಿಗೆ ಆಸಕ್ತಿ ಇದ್ದಿದ್ದರಿಂದ ಮೊದಲು ಅವರು ನಾಟಕಗಳಲ್ಲಿ, ಚಿಕ್ಕ ಚಿಕ್ಕ ಟೆಲಿ ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ಅನೂಪ್ ಭಂಡಾರಿ ಹಾಗೆ ನಿರೂಪ್ ಭಂಡಾರಿ ಇಬ್ಬರು ಕೂಡ ಅಣ್ಣ ತಮ್ಮಂದಿರು. ಅನೂಪ್ ಭಂಡಾರಿಯವರ ನಿರ್ದೇಶನದ ಸಿನಿಮಾ ಅದು ರಂಗಿತರಂಗ, ನಮಗೆಲ್ಲ ಗೊತ್ತಿರೋ ಹಾಗೆ. ರಂಗಿತರಂಗ ಸಿನಿಮಾದ ಮೂಲಕ ಅನೂಪ್ ಮತ್ತು ನಿರೂಪ್ ಇಬ್ಬರು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬರ್ತಾರೆ. ರಂಗಿತರಂಗದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ರಾಧಿಕಾ ನಾರಾಯಣ್ ಇದ್ದಾರೆ, ಅವಂತಿಕಾ ಶೆಟ್ಟಿ, ಸಾಯಿ ಕುಮಾರ್ ಅವರೆಲ್ಲರೂ ನಟಿಸಿರುವಂಥ ಒಂದು ಅದ್ಭುತವಾದ ಸಿನಿಮಾ. ಈ ಸಿನಿಮಾದ ಮೂಲಕ ತಮ್ಮ ಸಿನಿಮಾ ಜರ್ನಿಯನ್ನು ಶುರು ಮಾಡ್ತಾರೆ ನಿರೂಪ್ ಭಂಡಾರಿ.

2015ರಲ್ಲಿ ಬಂದ ಸಿನಿಮಾ ರಂಗೀತರಂಗ, ಇದು ಮಲೆನಾಡಿನ ಒಂದು ಚಿತ್ರೀಕರಣ, ಮಲೆನಾಡಿನಲ್ಲಿ ಚಿತ್ರೀಕರಣಗೊಂಡಂತಹ ಒಂದು ಸೂಪರ್ ನ್ಯಾಚುರಲ್ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ. ಕರಾವಳಿ ಒಂದು ಹಾಡುಗಳು ಕೂಡ, ಕರಾವಳಿಯ ಸಂಪ್ರದಾಯ ಎಲ್ಲವನ್ನೂ ಒಳಗೊಂಡಂತಹ ರಂಗೀತರಂಗ 2015ರಲ್ಲಿ ಬಂತು. ಇವತ್ತಿಗೂ ಕೂಡ ಸಿನಿಮಾದ ಹಾಡುಗಳು, ಕಥೆ ಮತ್ತೆ ಮತ್ತೆ ನೋಡಬೇಕು, ಕೇಳಬೇಕು ಅನಿಸುವಂತಹ ಹಾಗೆ ಇದೆ. ರಂಗೀತರಂಗ ಚಿತ್ರದ ಹಾಡನ್ನು ಕೇಳಿದ್ರಿ. ಅನೂಪ್ ಭಂಡಾರಿ, ಸುಚಿತ್ರ, ಲತಾ ಮತ್ತೆ ಸಂಗಡಿಗರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದವರು ಅನೂಪ್ ಭಂಡಾರಿ. ಹಾಗೆಯೇ ವಿಕ್ರಾಂತ್ ರೋಣ, ಇದು 2022ರಲ್ಲಿ ಬಂದಂಥ ಒಂದು ಫ್ಯಾಂಟಸಿ ಆ್ಯಕ್ಷನ್ ಸಿನಿಮಾ. ಇದರಲ್ಲಿ ನಿರೂಪ್ ಅವರು ಸಂಜು ಅನ್ನುವ ಪಾತ್ರದಲ್ಲಿ ಇಡೀ ಸಿನಿಮಾಕ್ಕೆ ಒಂದು ಟ್ವಿಸ್ಟ್ ಕೊಡುವಂಥ ಪಾತ್ರವನ್ನು ಮಾಡ್ತಾರೆ. ಇದರಲ್ಲಿ ರಾರಕ್ಕಮ್ಮ ಅನ್ನುವಂಥ ಹಾಡು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲಿ, ಇಡೀ ಜಗತ್ತಿನಲ್ಲಿ ವೈರಲ್ ಆಗಿತ್ತು ಅವರ ಒಂದು ಈ ಒಂದು ಸಿನಿಮಾದ ಹಾಡು. ನಿರೂಪ್ ಭಂಡಾರಿಯವರು ಇದ್ದರು ಈ ಸಿನಿಮಾದಲ್ಲಿ.

ವಿಂಡೋ ಸೀಟ್ ಅನ್ನುವ ಸಿನಿಮಾದಲ್ಲಿ ಕೂಡ ಇದ್ದಾರೆ. ಇದು ವಿಂಡೋ ಸೀಟ್ ಕಥೆ ಏನಪ್ಪ ಅಂತ ಹೇಳಿದ್ರೆ, ಶೀತಲ್ ಶೆಟ್ಟಿ ಅವರು ರಚಿಸಿ ನಿರ್ದೇಶನ ಮಾಡಿರುವಂತಹ ವಿಂಡೋ ಸೀಟ್ ಅನ್ನುವ ಸಿನಿಮಾ. ಇದರಲ್ಲಿ ನಿರೂಪ್ ಭಂಡಾರಿ ಅವರು ಮತ್ತೆ ಅಮೃತ ಅಯ್ಯಂಗಾರ್, ಸಂಜನಾ ಇವರೆಲ್ಲರೂ ಕೂಡ ಆಕ್ಟ್ ಮಾಡಿದ್ದಾರೆ. ಇದೊಂಥರ ರೊಮ್ಯಾಂಟಿಕ್ ಸಿನಿಮಾ. ಓಡಾಡುವಂತಹ ರೈಲಲ್ಲಿ ವಿಂಡೋ ಸೀಟಲ್ಲಿ ಕೂತ್ಕೊಳ್ಳೋದು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಈ ವಿಂಡೋ ಸೀಟಲ್ಲಿ ಬರುವಂತಹ ಪ್ರೀತಿ, ಪ್ರೇಮ, ನೋವು, ನಲಿವು ಇವೆಲ್ಲವನ್ನು ಕೂಡ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ವಿಂಡೋ ಸೀಟ್ ಸಿನಿಮಾ ಒಂದು ರೀತಿ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಒಂದೊಂದು ಸಲ ಎಲ್ಲರದ್ದು ಕೂಡ ಒಂದಲ್ಲ ಒಂದು ಹುಡುಕಾಟ ಇದ್ದೇ ಇರುತ್ತೆ. ಅದು ಹೊರಗಿನ ಹುಡುಕಾಟನ ಅಥವಾ ಅಂತರಂಗದ ಹುಡುಕಾಟನ, ಯಾವುದು ಯಾರು ಯಾತಕ್ಕಾಗಿ ಏನನ್ನು ಹುಡುಕ್ತಾ ಇರ್ತಾರೆ ಅನ್ನುವಂಥ ಒಂದು ಬೆರಗನ್ನು ಹುಟ್ಟಿಸುವಂಥ ಸಿನಿಮಾ. ಅದು ಮಳೆ ನೀರು, ರೈಲು, ಹನಿ ಹನಿ ನೀರುಗಳು, ಪಾಚಿ, ಬಾವಿ, ಹೀಗೆ ಬೇರೆ ಬೇರೆ ಎಲ್ಲ ಚಿಕ್ಕ ಪುಟ್ಟ ವಿಷಯಗಳನ್ನು ಕೂಡ ಆನಂದವಾಗಿ ಅನುಭವಿಸ್ತಾ ಬದುಕಿನ ಹುಡುಕಾಟವನ್ನು ಮಾಡುವಂತಹ ಸಿನಿಮಾ. ಇದರಲ್ಲಿ ಒಂದು ಮುಗ್ಧ ಕಥೆ ಇದೆ. ಕಿಟಕಿಯಿಂದ ಆಚೆ ಕಾಣುವಂಥ ಒಂದು ಹುಡುಗಿ ಇರಬಹುದು, ಅವಳ ಗೆಳತಿ, ಒಬ್ಬರು ಮೇಷ್ಟ್ರು, ಒಂದು ರೀತಿ ಕಥೆ ಬಹಳ ಚೆನ್ನಾಗಿದೆ. ಒಳ್ಳೆಯ ಕಲಾವಿದರೆಲ್ಲರೂ ಇದ್ದಾರೆ. ಸಿನಿಮಾ ಚೆನ್ನಾಗಿದೆ. ನಿರೂಪ್ ಭಂಡಾರಿ, ಅಮೃತ ಅಯ್ಯಂಗಾರ್ ಇವರೆಲ್ಲರೂ ಬಹಳ ಸೊಗಸಾದ ಅಭಿನಯವನ್ನು ನೀಡಿದ್ದಾರೆ. ಆ ಪಾತ್ರದಲ್ಲಿ ನಿರೂಪ್ ಭಂಡಾರಿ ಒಂದು ರೀತಿಯಲ್ಲಿ ಸೊಗಸಾದ ಅಭಿನಯವನ್ನು ನೀಡಿದ್ದಾರೆ. ಈ ಒಂದು ಸಿನಿಮಾದ ಹಾಡು ಈಗ ನಮ್ಮ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಇದು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಯೋಗರಾಜ್ ಭಟ್ ಅವರು ಬರೆದಿದ್ದಾರೆ ಗೀತೆಯನ್ನು. ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಕೇಳಿ ವಿಂಡೋ ಸೀಟ್ ಚಿತ್ರದ ಈ ಗೀತೆ.

ನಿರೂಪ್ ಭಂಡಾರಿಯವರ ಜನ್ಮದಿನ ಇವತ್ತು ಆಗಸ್ಟ್ 13. ಅವರ ಒಂದು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಡುಗಳ ಜೊತೆಗೆ ಮಾತಾಡ್ತಾ ಹೋಗ್ತಾ ಇದ್ದೇವೆ. ಈ ದಿನ ಆಗಸ್ಟ್ 13 ಎಡಗೈ ಬಳಕೆದಾರರ ದಿನ. ಅಂದರೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ನಾವು ಸಹಜವಾಗಿ ಬಲಗೈ ಬಳಸ್ತೇವೆ. ಆದರೆ ಕೆಲವರದ್ದು ವಿಶೇಷತೆ ಏನಂದರೆ ಅವರು ಎಲ್ಲ ಕೆಲಸಗಳಿಗೂ ಕೂಡ ಎಡಗೈಯನ್ನು ಹೆಚ್ಚಾಗಿ ಬಳಸ್ತಾರೆ. ಹಾಗೆ ಎಡಗೈ ಅಪರಾಧಕ್ಕೆ ಕಾರಣ ಅನ್ನುವ ಒಂದು ಸಿನಿಮಾದಲ್ಲಿ ಕೂಡ ನಿರೂಪ ಭಂಡಾರಿಯವರು ಕೆಲಸ ಮಾಡಿದ್ದಾರೆ. ಇದೊಂದು ಅಪರಾಧವನ್ನು ತನಿಖೆ ಮಾಡುವಂಥ ಸಿನಿಮಾ, ಎಡಗೈ ಅಪರಾಧಕ್ಕೆ ಕಾರಣ ಅನ್ನುವಂಥ ಸಿನಿಮಾ ಅದರಲ್ಲಿ ಮಾಡಿದರೆ. ಮತ್ತು ರಾಜರಥ ಅಂತ ಒಂದು ಬಸ್ಸು, ಅದರಲ್ಲಿ ಟ್ರಾವೆಲ್ ಮಾಡುವಂಥ ಇಬ್ಬರ ಒಂದು ಜರ್ನಿ ಏನಾಗುತ್ತೆ ಅಂತ ಹೇಳಿ 2018 ಬಂದಂಥ ಸಿನಿಮಾ, ಅನೂಪ್ ಭಂಡಾರಿಯವರ ನಿರ್ದೇಶನದ ಸಿನಿಮಾ ರಾಜರಥ, ಇದರಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಇದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಧ್ವನಿ ಇದೆ. ಇದರಲ್ಲಿ ಒಂದು ಬಸ್ಸನ್ನು ನೋಡುವಂಥ ದೃಷ್ಟಿಕೋನವನ್ನು ಅವರು ತಿಳಿಸ್ಕೊಡ್ತಾರೆ ಸಿನಿಮಾದಲ್ಲಿ. ಮತ್ತು 2019 ರಾಧಿಕಾ ಪಂಡಿತ್ ಅವರ ಜೊತೆಗೆ ಆದಿಲಕ್ಷ್ಮಿ ಪುರಾಣ ಸಿನಿಮಾದಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡ್ತಾರೆ. ಈ ಒಂದು ಕೌಟುಂಬಿಕ ಸಿನಿಮಾ ಸಾಕಷ್ಟು ಜನರ ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ಳುತ್ತೆ. ಕೇಳೋಣ ಒಂದು ಹಾಡು, ಆದಿಲಕ್ಷ್ಮಿ ಪುರಾಣ ಚಿತ್ರದ ಗೀತೆ.

ಆದಿಲಕ್ಷ್ಮಿ ಪುರಾಣ ಚಿತ್ರದ ಹಾಡು, ಅನೂಪ್ ಭಂಡಾರಿಯವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ, ಸಿದ್ಧಾರ್ಥ ಬೆಳ್ಮಣ್ಣವರು ಈ ಹಾಡಿಗೆ ದನಿಯಾಗಿದ್ದರು. ನಿರೂಪ್ ಭಂಡಾರಿಯವರು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಕಿಚ್ಚ ಅವರ ಜೊತೆಗೆ ಆ್ಯಕ್ಟ್ ಮಾಡಿದ್ದಾರೆ. ವಿಂಡೋ ಸೀಟ್ ಇರಬಹುದು, ಆದಿಲಕ್ಷ್ಮಿ ಪುರಾಣ, ಈ ಎಲ್ಲ ಸಿನಿಮಾಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ರು. ಅವರ ಪತ್ನಿ ಧನ್ಯ, ಹಾಗೆ ನಿರೂಪ್ ಭಂಡಾರಿಯವರ ತಂದೆ ಸುಧಾಕರ ಭಂಡಾರಿಯವರು ದೂರದರ್ಶನದಲ್ಲಿ ಧಾರಾವಾಹಿಗಳನ್ನು ನಿರ್ದೇಶನ ಮಾಡ್ತಾ ಇದ್ದರು. ಹೀಗೆ ಕಲಾ ಕುಟುಂಬದಿಂದ ಬಂದಂತಹ ನಿರೂಪ್ ಭಂಡಾರಿಯವರ ಅಣ್ಣ ಅನೂಪ್ ಭಂಡಾರಿ ನಿರ್ದೇಶಕರಾಗಿದ್ದಾರೆ, ಗೀತ ರಚನೆಕಾರರು, ಸಂಗೀತ ಸಂಯೋಜನೆ ಕೂಡ ಮಾಡ್ತಾ ಇದ್ದಾರೆ. ನಿರೂಪ್ ಭಂಡಾರಿಯವರ ಎಲ್ಲ ಸಿನಿಮಾಗಳಲ್ಲಿ ಕೂಡ ಅಣ್ಣ ತಮ್ಮ ಇಬ್ಬರು ಕೂಡ ಸೇರಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಆಗಸ್ಟ್ 13 ನಿರೂಪ್ ಭಂಡಾರಿ ಸೇರಿದ ಹಾಗೆ ಎಲ್ಲ ಕಲಾವಿದರ ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಈ ಒಂದು ಹಾಡಿನ ಜೊತೆಗೆ ಇಂದಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:59. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಮಯಕ್ಕೆ ಸರಿಯಾಗಿ ದಾನಿಗಳು ಸಿಗದೆ ಪ್ರತಿದಿನ ಸಾವಿರಾರು ಜೀವಗಳು ಅಂಗಾಂಗ ವೈಫಲ್ಯದಿಂದ ಕೊನೆಗೊಳ್ಳುತ್ತಿವೆ. ಮೆದುಳು ನಿಷ್ಕ್ರಿಯಗೊಂಡ ಪ್ರತಿಯೊಬ್ಬರೂ ಸಕಾಲದಲ್ಲಿ ಗರಿಷ್ಠ 8 ಜೀವಗಳಿಗೆ ಮರುಜೀವ ನೀಡಬಲ್ಲರು. ಅಂಗಾಂಗ ದಾನವು ಭರವಸೆ ಕಳೆದುಕೊಂಡ ಕುಟುಂಬಗಳಿಗೆ ಹೊಸ ಬೆಳಕು ತರುವ ಸೇವೆಯಾಗಿದೆ. ಅಂಗಾಂಗ ದಾನದ ಸುತ್ತಲಿರುವ ಹಿಂಜರಿಕೆಯನ್ನು ತೊಡೆದುಹಾಕಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಪುಣ್ಯಸ್ಮರಣೆ. ನೂರಾರು ದೇವಾಲಯಗಳ ನಿರ್ಮಾಣ ಹಾಗೂ ಜೀರ್ಣೋದ್ದಾರದ ಜೊತೆಗೆ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ದತಿಗಳ ವಿರುದ್ದ ಹೋರಾಡಿ ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದ ಅವರ ಸೇವೆ ಸದಾ ಸ್ಮರಣೀಯ. ಅವರಿಗೆ ತಮ್ಮ ಗೌರವದ ನಮನಗಳು ಎಂದು ಸಚಿವ ಎಂಬಿ ಪಾಟೀಲ್ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕಾವೇರಿ ಕೊಳ್ಳ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹತ್ತಾರು ಸಂಘಟನೆಗಳು ಪ್ರತಿಭಟನೆ ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಕೆಲ ವರ್ತಕರು, ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿ ಬಂದ್ ಮಾಡಿದ್ದರೆ ಕೆಲವು ತೆರೆದಿವೆ. ಚಿತ್ರಮಂದಿರ, ಮಾಲ್ ಹಾಗೂ ಬೃಹತ್ ವಾಣಿಜ್ಯ ಮಳಿಗೆಗಳು ಬಂದ್ ಆಗಿದ್ದು ಆಟೋ ಬಸ್ ಸಂಚಾರ ಎಂದಿನಂತಿವೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಕೆಆರ್ಪಿಟಿಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿ ಡ್ಯಾಂ ಸುತ್ತ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಜೊತೆಗೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಆಗಸ್ಟ್ 15ರಂದು ಬೆಂಗಳೂರಿನ ಐತಿಹಾಸಿಕ ವಿಧಾನಸೌಧದ ಆವರಣದಲ್ಲಿ ನಡೆಯಲಿರುವ ರಾಜ್ಯದ ಮೊದಲ ಸಾರ್ವಜನಿಕ ಸ್ವಾತಂತ್ರ್ಯ ಹಬ್ಬ 2026 ಕಾರ್ಯಕ್ರಮದ ಹಿನ್ನೆಲೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ವಾತಂತ್ರ್ಯ ಹಬ್ಬದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವ ಹಿನ್ನೆಲೆ ಭದ್ರತೆ, ಸಂಚಾರ ವ್ಯವಸ್ಥೆ, ಸಾರ್ವಜನಿಕರ ಪ್ರವೇಶ ಮತ್ತು ನಿರ್ಗಮನ,

0: ವಾಹನ ನಿಲುಗಡೆ ಹಾಗೂ ಜನದಟ್ಟಣೆ ನಿರ್ವಹಣೆ ಸೇರಿದಂತೆ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಸಾಧ್ಯತೆ ಇರುವುದರಿಂದ ವಿಶೇಷ ಗಮನಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗದ ಭವ್ಯ ಕರೆಯಂತೆ ಹುಬ್ಬಳ್ಳಿಯ ತಮ್ಮ ನಿವಾಸದ ಮೇಲೆ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದೆ. ಕೋಟ್ಯಾಂತರ ಭಾರತೀಯರ ಭರವಸೆ, ರಾಷ್ಟೀಯ ಐಕ್ಯತೆ ಹಾಗೂ ಅಮರ ವೀರ ಯೋಧರ ತ್ಯಾಗ ಬಲಿದಾನದ ಸಂಕೇತವಾದ ತಿರಂಗ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲೂ ದೇಶಭಕ್ತಿಯ ಕಿಚ್ಚನ್ನು ಬೆಳಗಿಸಲಿ. ವಿಕಸಿತ ಭಾರತ 2047ರ ಸಂಕಲ್ಪವನ್ನು ಈಡೇರಿಸಲು ನಾವೆಲ್ಲರೂ ಒಗ್ಗೂಡಿ ಶ್ರಮಿಸೋಣ. ನೀವು ಸಹ ನಿಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದ ಮೂಲಕ ಮನವಿ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನವು ದೇಶಾದ್ಯಂತ ಅತ್ಯಂತ ವೈಭವದಿಂದ ಸಾಗುತ್ತಿದೆ. ಪ್ರತಿಯೊಬ್ಬ ಭಾರತೀಯನು ತನ್ನ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ದೇಶ ಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಗಸ್ಟ್ 9ರಿಂದ ಆರಂಭವಾಗಿ ಆಗಸ್ಟ್ 17ರವರೆಗೆ ಈ ಅಭಿಯಾನ ನಡೆಯಲಿದ್ದು, ಪ್ರತಿಯೊಬ್ಬ ನಾಗರಿಕನಲ್ಲಿ ರಾಷ್ಟೀಯ ಅಭಿಮಾನ, ದೇಶಪ್ರೇಮ ಹಾಗೂ ತ್ರಿವರ್ಣ ಧ್ವಜದ ಬಗ್ಗೆ ಗೌರವವನ್ನು ಜಾಗೃತಗೊಳಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ರಾಜ್ಯದ ಕೈಗಾರಿಕಾ ವಲಯಕ್ಕೆ ಹೆಚ್ಚು ಹೆಚ್ಚು ಬಂಡವಾಳ ಸೆಳೆಯುವ ಪ್ರಯತ್ನ ಮುಂದುವರೆಸಿದ್ದು, ಒಟ್ಟು 6,252 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯ 83 ಪ್ರಸ್ತಾವನೆಗಳಿಗೆ ಒಪ್ಪಿಗೆ ಕೊಡಲಾಗಿದೆ. ಇದರಿಂದ 30,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಈ ಪೈಕಿ 24 ಯೋಜನೆಗಳು ತಲಾ 50 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಹೂಡಲಿದ್ದು, ಇವುಗಳಿಂದ 4,703 ಕೋಟಿ ರೂಪಾಯಿ ಹರಿದು ಬರಲಿದೆ. 15 ಕೋಟಿ ರೂಪಾಯಿಗಳಿಂದ 50 ಕೋಟಿಯವರೆಗೆ ಬಂಡವಾಳ ಹೂಡುವಂತಹ 57 ಯೋಜನೆಗಳಿದ್ದು, ಇವುಗಳಿಂದ 1,291 ಕೋಟಿ 87 ಲಕ್ಷ ರೂಪಾಯಿ ಬರಲಿದೆ. ಹೆಚ್ಚುವರಿ ಬಂಡವಾಳ ಹೂಡಿಕೆಯ 2 ಯೋಜನೆಗಳ ಮೂಲಕ 258 ಕೋಟಿ ರೂಪಾಯಿ ಬರಲಿದೆ. ಒಟ್ಟು 83 ಯೋಜನೆಗಳ ಪೈಕಿ 69 ಯೋಜನೆಗಳು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಇರಲಿವೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ಚೇತನಗಳಿಗೆ ಈ ಕ್ಷಣದಲ್ಲಿ ನಮನ ಸಲ್ಲಿಸುತ್ತಾ ನಿಮ್ಮೊಂದಿಗೆ ನಾವು ಕರ್ನಾಟಕ ಲೇಖಕರ ಸಂಘ ಕೊಡಗು ಶಾಖೆಯ ಸದಸ್ಯರು ಈ ದಿನದಂದು ದೇಶಭಕ್ತಿ, ತ್ಯಾಗ ಮತ್ತು ಸ್ವಾಭಿಮಾನದ ಕಥೆ, ಲೇಖನ, ಕವನಗಳನ್ನು ನಿಮಗಾಗಿ ಪ್ರಸ್ತುತಪಡಿಸಲಿದ್ದೇವೆ. ಈಗ ದೇಶಭಕ್ತಿ ಗೀತೆ ಪುಷ್ಪ ಶಿವರಾಮ್ ರೈ ಅವರಿಂದ. ಗೀತೆ ಭಾರತಾಂಬೆಯೇ, ರಚನೆ ರಾಷ್ಟ್ರಕವಿ ಕುವೆಂಪು.

0: ಇದೀಗ ಸ್ವರಚಿತ ಕವನ ವಾಚನ ಸುಶೀಲಾ ವೆಂಕಪ್ಪಗೌಡ ಅವರಿಂದ.
1: ಶೀರ್ಷಿಕೆ ತಾಯಿ ಭಾರತಿ. ಪದವೇ ಸಾಲದು ತಾಯಿ ಭಾರತಿಯ ಹೊಗಳಲು, ಮೊದಲು ಮಾಡಿದೆ ಪ್ರಾಸ ಹೊಸೆಯಲು. ಕಂದ ಎನ್ನೆಯ ನುಡಿಯು ತೊದಲು, ಆದರೂ ಸ್ವರ ಬಯಸಿದೆ ಪದ ಹಾಡಲು. ಆದರೂ ಸ್ವರ ಬಯಸಿದೆ ಪದ ಹಾಡಲು. ಲೋಕಮಾತೆಯ ಚೆಲುವಿನಾಸುತೆ, ಏಕತೆಗೆ ಹೆಸರಾದ ಭರತಮಾತೆ. ಸಾಕ್ಯ ಮುನಿಶ್ರೇಷ್ಠಗೆ ಜನುಮದಾತೆ, ನಾಕವನೆ ಧರೆಗೆ ತಂದ ದೇವತೆ. ನಾಕವನೆ ಧರೆಗೆ ತಂದ ದೇವತೆ. ಫಲವತ್ತಾದ ಮಣ್ಣಿನ ತಾಯ್ನೆಲ, ಸಲಹುವಳು ನಮಗಿತ್ತು ಜೀವಜಲ. ಹಲವು ಭಾಷೆ ಧರ್ಮದ ಪುಣ್ಯನೆಲ, ಒಲವಿನಲ್ಲಿ ಬಾಳೋಣ ಒಗ್ಗೂಡಿ ನಾವೆಲ್ಲ. ಒಲವಿನಲ್ಲಿ ಬಾಳೋಣ ಒಗ್ಗೂಡಿ ನಾವೆಲ್ಲ. ಒಡಲು ಹೊತ್ತಿದೆ ವೀರ ಶೂರರ, ಮಡಿಲು ತುಂಬಿದೆ ದೇಶಭಕುತರ. ತೊಡಲು ಶಸ್ತ್ರ ಹೂಡೆ ಬಹರ, ಸಿಡಿಲೆರಗಿದಂತೆ ವೈರಿ ಪಡೆ ದೂರ. ಸಿಡಿಲೆರಗಿದಂತೆ ವೈರಿ ಪಡೆ ದೂರ. ಸ್ವಾತಂತ್ರ್ಯ ವೀರರ ನೆತ್ತರಿನಲ್ಲಿ ನೆಂದ, ಜಾತ್ಯಾತೀತ ನೆಲದಲ್ಲಿ ಬದುಕನು ತಂದ. ನೇತಾರರ ನೆನೆಯುವೆ ಹೆಮ್ಮೆಯಿಂದ, ಹುತಾತ್ಮರಿಗೆ ಕವಿತೆ ಕಂಬನಿ ಬಕುತಿಯಿಂದ. ಹುತಾತ್ಮರಿಗೆ ಕವಿತೆ ಕಂಬನಿ ಬಕುತಿಯಿಂದ.
0: ಸ್ವಾತಂತ್ರ್ಯದ ಮಹತ್ವವನ್ನು ನಮ್ಮ ಮುಂದಿನ ತಲೆಮಾರಿಗೆ ತಲುಪಿಸುವ ಲೇಖನವೊಂದನ್ನು ವಾಚಿಸಲಿದ್ದಾರೆ ಶೋಭಾ ರಕ್ಷಿತ್ ಅವರು.
2: ಭಾರತವು ಬ್ರಿಟಿಷರ ಹಿಡಿತದಿಂದ ಮುಕ್ತಿ ಹೊಂದಿ ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಂಡ ಸುದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿಕೊಂಡು ಬರುತ್ತಾ ಇದ್ದೇವೆ. 1947 August 15 ಭಾರತದಾದ್ಯಂತ ಸಂಭ್ರಮದ ಆಚರಣೆಯು ರೂಢಿಯಲ್ಲಿದೆ. ಸರಕಾರಿ ಮತ್ತು ಸರಕಾರೇತರ ಕಚೇರಿಗಳ ಮೇಲೆ ಹಾಗೂ ವಾಣಿಜ್ಯ ಕಟ್ಟಡಗಳು ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ತ್ರಿವರ್ಣ ಧ್ವಜಗಳು ರಾರಾಜಿಸುವ ಸಡಗರದ ಹಬ್ಬವಾಗಿದೆ. ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ರೀತಿಯ ಆಂದೋಲನಗಳ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸನ್ನು ನನಸಾಗಿಸಿದ ಶ್ರೇಷ್ಠ ದಿವಸವಾಗಿದೆ.

ಸರಿಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ದಾಸ್ಯದಲ್ಲಿದ್ದ ಭಾರತ ದೇಶವನ್ನು ಬಿಳಿಯರಿಂದ ಹಿಂದಕ್ಕೆ ಪಡೆದುಕೊಳ್ಳುವುದು ಸುಲಭದ ಮಾತಾಗಿರಲಿಲ್ಲ. ಆದರೆ ಹಲವಾರು ನಾಯಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಹಂತ ಹಂತವಾದ ಹೋರಾಟ ಮತ್ತು ಸತತ ಪರಿಶ್ರಮವು ನಮ್ಮನ್ನಿಂದು ವಿಶ್ವ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ. ಅವಹೇಳನ, ಅಸಡ್ಡೆ, ಹೊಡೆತ ಬಡಿತಗಳು, ಕಾರಾಗೃಹ ವಾಸಗಳು, ಗುಂಡೇಟುಗಳು, ಅದೆಷ್ಟೇ ಮಂದಿ ನೇಣುಗಂಬದಿ ನೇತಾಡಿದರೂ ಆಂಗ್ಲರು ನೀಡುತ್ತಿದ್ದ ಯಾವುದೇ ರೀತಿಯ ಅತಿಕ್ರೌರ್ಯದ ಶಿಕ್ಷೆಗಳಿಗೂ ಬಗ್ಗದೆ ಬೆದರದೆ ಪ್ರಾಣ ಹೋದರೂ ಸರಿ ದೇಶವನ್ನು ಬಿಡಲಾರೆವು ಎಂಬ ಪ್ರತಿಜ್ಞೆಯೊಂದಿಗೆ ಹಂಗು ತೊರೆದು ಪ್ರತಿಭಟನೆ ಚಳುವಳಿಗಳ ಮೂಲಕ ಬಿಳಿಯರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಮುಂದಿನ ಪೀಳಿಗೆಯ ಏಳಿಗೆಗಾಗಿ ಸ್ವತಂತ್ರ ಭಾರತವನ್ನು ಬಿಟ್ಟು ಹೋದ ನಮ್ಮ ಹೆಮ್ಮೆಯ ಪೂರ್ವಿಕರನ್ನು ನೆನೆಯುತ್ತಾ ಕೃತಜ್ಞತೆಯನ್ನು ಸಲ್ಲಿಸುವ ಪವಿತ್ರ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಭಾರತ ದೇಶದ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾ ಭಾರತೀಯರನ್ನು ಅಧೀನರನ್ನಾಗಿಸಿಕೊಂಡು ಹೀನಾಯವಾಗಿ ನಡೆಸಿಕೊಳ್ಳುತ್ತಾ ಭದ್ರವಾಗಿ ಬೇರು ಬಿಟ್ಟು ಹೆಮ್ಮರವಾಗಿ ಬೆಳೆದು ಅಧಿಪತ್ಯ ಸ್ಥಾಪನೆ ಮಾಡಿಕೊಂಡಿದ್ದ ಬಿಳಿಯ ದೊರೆಗಳನ್ನು ಇಲ್ಲಿಂದ ಓಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರಲ್ಲಿ ಸುಭಾಷ್ ಚಂದ್ರ ಬೋಸ್, ಲೋಕಮಾನ್ಯ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಲಾಲ ಲಜಪತ ರಾಯ್, ಭಗತ್ ಸಿಂಗ್, ಬಿಪಿನ್ ಚಂದ್ರಪಾಲ್, ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಲ್ಲಭಾಬಾಯಿ ಪಟೇಲ್ ಮುಂತಾದವರೊಂದಿಗೆ ಮಹಿಳಾ ಹೋರಾಟಗಾರರಾದ ಎನಿಬೆಸೆಂಟ್, ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಉಷಾ ಮೆಹ್ತಾ, ಮಾತಂಗಿನಿ ಹಜ್ರಾ, ಬಿಕಾಜಿ ಕಾಮ, ಸುಚೇತಾ ಕೃಪಲಾನಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೇಗಂ ಹಜರತ್ ಮಹಲ್, ದುರ್ಗಾಬಾಯಿ ದೇಶ್ಮುಖ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರೊಂದಿಗೆ ಇನ್ನೂ ಬಹಳಷ್ಟು ಹೋರಾಟಗಾರರ ಹೆಸರುಗಳು ಚಿರಸ್ಮರಣೀಯವಾಗಿದೆ. ಭಾರತದ ಪ್ರತಿ ನಾಗರಿಕರಲ್ಲೂ ಅಹಿಂಸೆ, ಸಾಮೂಹಿಕ ವಿಧೇಯತೆಯ ಮೂಲಕ ಆಂಗ್ಲರ ದಬ್ಬಾಳಿಕೆಯನ್ನು ಅಂತ್ಯಗೊಳಿಸುವ ಕೆಚ್ಚನ್ನು ಹುಟ್ಟು ಹಾಕುವಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಕೈ ಜೋಡಿಸಿದ ಸಹಸ್ರ ಸಹಸ್ರ ಸಂಖ್ಯೆಯ ನಾಯಕರು ಹಾಗೂ ಸ್ವಾತಂತ್ರ್ಯ ಸಮರದಲ್ಲಿ ಭಾಗಿಗಳಾಗಿದ್ದ ಪ್ರತಿಯೊಂದು ದಿವ್ಯಾತ್ಮಗಳಿಗೂ ಶಿರಬಾಗಿ ನಮಿಸುವುದೇ ಸ್ವಾತಂತ್ರ್ಯ ದಿನಾಚರಣೆಯ ಮೂಲ ಉದ್ದೇಶವಾಗಿದೆ. ಸ್ವಾತಂತ್ರ್ಯವೆಂಬುದು ಬಹುಗಳಿಕೆ. ನಮ್ಮ ದೇಶದ ಸಾರ್ವಭೌಮತೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡ ದಿನವನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತಾ ಬಂದಿರುವುದು ಸರಿಯಷ್ಟೆ. ಆದರೆ ಇದು ಕೇವಲ ರಾಷ್ಟ್ರಗೀತೆ, ದೇಶಭಕ್ತಿಗೀತೆ, ಮೆರವಣಿಗೆ, ಕವಾಯತು, ಧ್ವಜಾರೋಹಣಗಳಿಗಷ್ಟೇ ಸೀಮಿತವಾಗಬಾರದು. ನಮ್ಮ ಪೂರ್ವಿಕರ ಮತ್ತು ಬಾಪೂಜಿಯವರ ಆಶಯಗಳನ್ನು ಈಡೇರಿಸುವ ಹೊಣೆಯನ್ನು ನಿರ್ವಹಿಸುವುದು ಅಷ್ಟೇ ಮುಖ್ಯವಾಗಿದೆ. ಜಾತಿ ಧರ್ಮಗಳ ನಿಂದನೆ, ಕುತಂತ್ರ ರಾಜಕೀಯ, ಒಬ್ಬರ ಮೇಲೊಬ್ಬರ ಕೆಸರೆರಚಾಟದಿಂದ ದೇಶದ ಪ್ರಗತಿ ಅಭಿವೃದ್ಧಿಗಳನ್ನು ಕುಂಠಿತವಾಗಿಸದೆ ಹಿರಿಯರ ಕನಸನ್ನು ನನಸಾಗಿಸುವತ್ತ ದೇಶದ ಉನ್ನತಿಯತ್ತ ಗಮನ ಹರಿಸುವುದು ಇಂದಿನ ಪ್ರತಿ ಪ್ರಜೆ ಮತ್ತು ನಾಯಕರುಗಳ ಆದ್ಯ ಕರ್ತವ್ಯವಾಗಿದೆ. ಪ್ರತಿ ಪ್ರಜೆಯು ಸ್ವಾಭಿಮಾನ, ಸ್ವ ಆಡಳಿತ, ಸ್ವನಿರ್ಧಾರದ ಸಂಕೇತವಾಗಿ ದೊರೆತಿರುವ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸದೆ ರಾಷ್ಟ್ರದ ಹಿತವನ್ನು ಕಾಪಾಡುವುದು ಬದುಕಿನ ಮುಖ್ಯ ಧ್ಯೇಯವಾಗಬೇಕು. ಸತ್ಯ ಧರ್ಮಗಳ ಹಾದಿಯಲ್ಲಿ ನಿತ್ಯದ ಆಚರಣೆಯಾಗಬೇಕು. ಅತ್ಯುನ್ನತ ಶಕ್ತಿಯಾದ ಸಾರ್ವಭೌಮತೆ ಸರ್ವೋಚ್ಚ ಅಧಿಕಾರಿಗಳ ಮೂಲಕ ಜನಸಾಮಾನ್ಯರಿಗಾಗಿ ಸದ್ಬಳಕೆಯಾಗಬೇಕು. ಉಳಿಸಿ ಬೆಳೆಸುವ ಕರ್ತವ್ಯದೊಂದಿಗೆ ಬಲಿದಾನಿಗಳ ತ್ಯಾಗಿಗಳ ಆದರ್ಶಗಳನ್ನು ಗೌರವಿಸಬೇಕು, ಶ್ರದ್ಧಾಪೂರ್ವಕವಾಗಿ ಪಾಲಿಸಬೇಕು. ದೇಶವನ್ನು ಹಿಮಕೋಟೆಯಲ್ಲಿ ಕುಳಿತು ಕಾವಲು ಕಾಯುತ್ತಿರುವ ಹೆಮ್ಮೆಯ ವೀರ ಸೇನಾನಿಗಳನ್ನು ಪೂಜನೀಯ ಸ್ಥಾನದಲ್ಲಿರಿಸಬೇಕು. ಸಾವು, ನೋವು, ಅಳಿವು, ಉಳಿವಿನ ನಡುವಿನಲ್ಲಿ ದೇಶವನ್ನು ಕಾಪಾಡಿಕೊಂಡ ಶ್ರೇಷ್ಠ ದಿನವು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಸದಾ ಸ್ಮರಣೀಯವಾಗಿರಬೇಕು. ದೇಶಪ್ರೇಮ, ದೇಶಭಕ್ತಿಯನ್ನು ಎಳೆಯ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಬಿತ್ತುವುದು ಯುವ ಪೋಷಕರ ಮತ್ತು ವಿದ್ಯಾಸಂಸ್ಥೆಗಳ ಗುರುತರವಾದ ಜವಾಬ್ದಾರಿಯಾಗಿರುತ್ತದೆ. ಇಂದು ದೇಶದ ಭವಿಷ್ಯ, ಗೌರವ, ಪ್ರಗತಿಗಳತ್ತ ಚಿಂತನೆ ನಡೆಸಬೇಕಾದ ದಿನವಾಗಿದೆ. ಭಾರತ ದೇಶದಲ್ಲಿ ಪ್ರತಿ ಪ್ರಜೆಯು ಪ್ರಭುವೇ ಆಗಿರುತ್ತಾನೆ. ಪ್ರಜಾಪ್ರಭುತ್ವದ ನಾಡಿನಲ್ಲಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಪ್ರಾಚೀನ ಸಂಸ್ಕೃತಿ ಪರಂಪರೆಗಳನ್ನು ಹೊಂದಿರುವ ಭರತ ಭೂಮಿಯಲ್ಲಿ ಜನಿಸಿರುವ ಭಾಗ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಹಲವಾರು ಏಳು ಬೀಳುಗಳ ನಡುವೆಯೂ ಜಗತ್ತಿನಲ್ಲಿ ಗೌರವಯುತವಾಗಿ ಗುರುತಿಸಿಕೊಂಡಿರುವ ಭಾರತೀಯರು ನಾವೆಂಬ ಹೆಮ್ಮೆಯೊಂದಿಗೆ ಭಾರತವನ್ನು ಪ್ರಭಾವಶಾಲಿಯಾದ ರಾಷ್ಟ್ರವನ್ನಾಗಿಸುವತ್ತ ನಮ್ಮ ಚಿತ್ತವಿರಬೇಕು. ದೇಶದ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಯತ್ತ ಗಮನ ಹರಿಸುತ್ತಾ ದೇಶದ ಸಮಗ್ರ ಅಭಿವೃದ್ಧಿಯತ್ತ ನಿಗಾ ವಹಿಸುವುದು ಜನನಾಯಕರ ಪ್ರಥಮ ಕರ್ತವ್ಯವಾಗಿರುತ್ತದೆ. ಇವೆಲ್ಲದಕ್ಕೂ ಮುಖ್ಯವಾಗಿ ನಿಸ್ವಾರ್ಥ ಸೇವಾ ಮನೋಭಾವ, ಮಾನವೀಯತೆ, ಸನ್ನಡತೆಯೊಂದಿಗೆ ಗುರಿ ಸಾಧನೆಗೆ ಸಹೋದರತ್ವ ಭಾವನೆಯೊಂದಿಗೆ ಸಂಕಲ್ಪ ಕೈಗೊಳ್ಳಬೇಕಾಗಿದೆ. ಇಂದು ನಾವೆಲ್ಲ ಅನುಭವಿಸುತ್ತಿರುವ ಸುಖ, ಸೌಲಭ್ಯ, ಸುರಕ್ಷತೆಯು ಬಲಿದಾನಗೈದ

0: ಅಸ್ರಾರು ತ್ಯಾಗಿಗಳ ಭಿಕ್ಷೆ ಎಂಬುದನ್ನು ಪ್ರತಿ ನಾಗರಿಕರು ಮರೆಯಬಾರದು. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ, ರಜೆಯ ಮಜೆಯೊಂದಿಗೆ ಮನೋರಂಜನೆ, ಶುಭಾಶಯಗಳ ವಿನಿಮಯಗಳಿಗೆ ಸೀಮಿತವಾಗಬಾರದು. ಕೇವಲ ತಮ್ಮ ಹಕ್ಕುಗಳಿಗಾಗಿ ಕಿತ್ತಾಡದೆ ಕರ್ತವ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ದೇಶಕ್ಕಾಗಿ ಬದುಕಬೇಕು. ದೇಶದಿಂದ ಪಡೆದುಕೊಂಡದ್ದೆಷ್ಟು, ನಾವು ದೇಶಕ್ಕಾಗಿ ನೀಡಿರುವುದೆಷ್ಟು ಎಂಬ ಲೆಕ್ಕಾಚಾರದೊಂದಿಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿರುವುದು ಸ್ವಾತಂತ್ರ್ಯ ದಿನಾಚರಣೆಯ ಅತಿ ಮುಖ್ಯವಾದ ಭಾಗವಾಗಬೇಕು. ಜೈ ಹಿಂದ್, ಜೈ ಭಾರತ ಮಾತೆ.
1: ಕವನ ವಾಚನ ಕವಿತಾ ಜನಾರ್ದನ್ ಅವರಿಂದ.
2: ಕವನದ ಶೀರ್ಷಿಕೆ ಜನುಮದಿನ. ಭಾರತ ಮಾತೆಗೆ ಜನುಮದಿನವೋ, ನಮಗದು ಹರುಷದ ದಿನವು. ಭಾರತ ಮಾತೆಗೆ ಜನುಮದಿನವೋ, ನಮಗದುವೇ ಹರುಷದ ದಿನವು. ಅವಳಿಗೀಗ 80 ಸಂಭ್ರಮವೋ, ನಮಗದುವೇ ಸಡಗರದ ದಿನವು. ಅವಳಿಗೀಗ 80 ಸಂಭ್ರಮವೋ, ನಮಗದುವೇ ಸಡಗರದ ದಿನವು. ಮಳೆಯಲ್ಲಿ ಮಿಂದೆದ್ದು ಹಚ್ಚ ಹಸಿರ ಸೀರೆಯ ನುಟ್ಟಿಹಳು, ಮಳೆಯಲ್ಲಿ ಮಿಂದೆದ್ದು ಹಚ್ಚ ಹಸಿರ ಸೀರೆಯ ನುಟ್ಟಿಹಳು, ಗಮಗಮಿಸುವ ಸುಮಗಳ ಮುಡಿದು ನವತರುಣಿಯಂತೆ ಕಂಗೊಳಿಸುತ್ತಿಹಳು. ಗಮಗಮಿಸುವ ಸುಮಗಳ ಮುಡಿದು ನವತರುಣಿಯಂತೆ ಕಂಗೊಳಿಸುತ್ತಿಹಳು. ದುಂಬಿಗಳ ಜೇಂಕಾರ, ಹಕ್ಕಿಗಳ ಚಿಲಿಪಿಲಿ ಕಲರವ. ದುಂಬಿಗಳ ಜೇಂಕಾರ, ಹಕ್ಕಿಗಳ ಚಿಲಿಪಿಲಿ ಕಲರವ. ಸುಯ್ಯನೆ ಬೀಸುವ ತಂಗಾಳಿ, ಗಗನದಿ ಮೋಡಗಳ ಚಿತ್ತಾರ. ಸುಯ್ಯನೆ ಬೀಸುವ ತಂಗಾಳಿ, ಗಗನದಿ ಮೋಡಗಳ ಚಿತ್ತಾರ. ಬಿಸಿಲ ಮಳೆಗೆ ಕಾಮನಬಿಲ್ಲಿನ ಆಗಮನ, ಅದನೋಡಿನವಿಲಿನ ನರ್ತನ. ಬಿಸಿಲ ಮಳೆಗೆ ಕಾಮನಬಿಲ್ಲಿನ ಆಗಮನ, ಅದನೋಡಿನವಿಲಿನ ನರ್ತನ. ನದಿಗಳ ಜುಳುಜುಳು ನಿನಾದ, ಗೋಪಾಲಕರ ಕೊಳಲಿನ ನಾದ. ನದಿಗಳ ಜುಳುಜುಳು ನಿನಾದ, ಗೋಪಾಲಕರ ಕೊಳಲಿನ ನಾದ. ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜಗಳ ಹಾರಾಟ, ಮನ ಮನಗಳಲ್ಲಿ ಸಂಭ್ರಮದ ನೆಲಿದಾಟ. ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜಗಳ ಹಾರಾಟ, ಮನ ಮನಗಳಲ್ಲಿ ಸಂಭ್ರಮದ ನಲಿದಾಟ. ಭಾರತಾಂಬೆಯ ದೇವಾಲಯವ ಕಂಡೇ ಭಾರತೀಯರ ಹೃದಯದಲ್ಲಿ. ಭಾರತಾಂಬೆಯ ದೇವಾಲಯವ ಕಂಡೇ ಭಾರತೀಯರ ಹೃದಯದಲ್ಲಿ.
1: ಮುಂದಿನ ಕವನ ವಾಚಿಸಲಿದ್ದಾರೆ ಪದ್ಮಾವತಿ ವಿಶ್ವನಾಥ್ ಅವರು.
3: ಶೀರ್ಷಿಕೆ ಸ್ವಾತಂತ್ರ್ಯದ ಉಸಿರು. ಸ್ವಾತಂತ್ರ್ಯ ಎಂಬುದು ಕೇವಲ ಪದವಲ್ಲ, ಸಾವಿರಾರು ಮಹನೀಯರ ತ್ಯಾಗ ಬಲಿದಾನಗಳ ಕೊಡುಗೆ. ರಕ್ತದ ಹನಿಗಳಿಂದ ಅರಳಿದ ಹೂವು, ವೀರರ ಕನಸುಗಳ ಚಿರಸ್ಮೃತಿಯದು. ಬಂಧನದ ಬೇಡಿಕೆಗಳನ್ನು ಒಡೆದು ಮುನ್ನುಗ್ಗಿದ ಧೈರ್ಯ, ಭಾರತ ಮಾತೆಯ ಮಕ್ಕಳ ಶೌರ್ಯ. ಸತ್ಯದ ದಾರಿಯಲ್ಲಿ ನಡೆದ ಹೆಜ್ಜೆ ಗುರುತು, ಇತಿಹಾಸದ ಪುಟದಲ್ಲಿ ಹೊಳೆಯುವ ನಕ್ಷತ್ರ. ಏನೇ ಆದರೂ ಗರ್ವದಿಂದ ಹಾರುವುದು ನಮ್ಮ ತ್ರಿವರ್ಣ ಧ್ವಜ. ಎದೆ ಮುಂದೆ ಮಾಡಿ ತಲೆ ಎತ್ತಿ ಗೌರವಿಸುವೆವು ಧ್ವಜ ನಮಸ್ಕಾರ. ಪ್ರತಿ ಬಣ್ಣ ಹೇಳುತ್ತದೆ ಕತೆ ತ್ಯಾಗ, ಶಾಂತಿ, ಸೌಹಾರ್ದತೆಯ ಪಥವೇ. ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹನೀಯರ ಋಣ ತೀರದು, ಅವರ ಬಲಿದಾನದ ತ್ಯಾಗ ಎಂದಿಗೂ ಮರೆಯಲಾಗದು. ದೇಶಪ್ರೇಮದ ದೀಪ ಸದಾ ಬೆಳಗಲಿ. ಕರ್ತವ್ಯವೇ ನಮ್ಮ ನಿಜವಾದ ಪೂಜೆ, ದೇಶ ಸೇವೆಯೇ ಬದುಕಿನ ಸೊಬಗು. ಏಕತೆಯಿಂದ ಕೈಗಳು ಒಂದಾದಾಗ ಭಾರತದ ಭವಿಷ್ಯ ಬೆಳಗುವುದು ಖಂಡಿತ. ಜೈ ಹಿಂದ್, ಜೈ ಭಾರತ್.
4: ಮುಂದಿನ ಕವನವನ್ನು ವಾಚಿಸಲಿದ್ದಾರೆ ಮನಾ ಕೆಆರ್ ಅವರು.
1: ಕವನದ ಶೀರ್ಷಿಕೆ ಬಂದೂಕು ಹಿಡಿದ ಗಟ್ಟಿ ಕೈಗಳು. ಯುವ ಸೈನಿಕ ಮನೆ ಮಡಿಲು ಬಿಟ್ಟು ಹೊರಟ, ದೇಶದ ಗಡಿ ಕಾಯಲು ದೂರದ ಹಾದಿ ಹಿಡಿದ. ಅಮ್ಮನ ಮನ ಕಣ್ಣೀರಿನ ನಯನ, ಭಯದಿ ನಡುಗುವ ಕರುಳ ನೆರಳು. ಅಮ್ಮನ ಮನ ಕಣ್ಣೀರಿನ ನಯನ, ಭಯದಿ ನಡುಗುವ ಕರುಳ ನೆರಳು. ಗಡಿಯಲ್ಲಿ ಮೌನದಿ ಕಾವಲಾಗಿ ನಿಂತ ಕುವರ, ಎದೆಯಲ್ಲಿ ದೇಶಭಕ್ತಿಯ ಜ್ವಾಲೆ. ಬಂದೂಕು ಹಿಡಿದ ಗಟ್ಟಿ ಕೈಗಳು, ಬಂದೂಕು ಹಿಡಿದ ಗಟ್ಟಿ ಕೈಗಳು. ಮನದಿ ತುಡಿತ ಮನೆಯ ನೆನಪು, ಹುತಾತ್ಮನಾದರೆ ರಾಷ್ಟ್ರಗೌರವ, ಹುತಾತ್ಮನಾದರೆ ರಾಷ್ಟ್ರಗೌರವ. ಹಾರ ಹಾಕಿ ಹೆಮ್ಮೆ ನಾಡಿಗೆ, ಆದರೆ ಆದರೆ ಮನೆ ಮನದಿ ಹೆಂಡತಿ ಕನಸು ಮುದುಡುದು, ಅಮ್ಮನ ಮಡಿಲು ಎದೆ ಬಿರಿದು ಹರಿಯುದು. ಅಮ್ಮನ ಮಡಿಲು ಎದೆ ಬಿರಿದು ಹರಿಯುದು. ತ್ಯಾಗದ ಕಣ್ಣೀರ ಒರೆಸುವರಾರು, ನಿದ್ದೆ ಕೆಡಿಸಿದ ಭಯ ಅಳಿಸುವರಾರು. ಏಕಾಂಗಿ ರಾತ್ರಿಗಳಿಗಿಲ್ಲ ಸಾಂತ್ವನ, ಏಕಾಂಗಿ ರಾತ್ರಿಗಳಿಗಿಲ್ಲ ಸಾಂತ್ವನ. ಜಾಗತಿಕ ಶಾಂತಿಯ ಮಾತು ನಿತ್ಯ, ಶಾಂತಿಗೆ ಸೈನಿಕನ ಉಸಿರು ಸತ್ಯ, ಶಾಂತಿಗೆ ಸೈನಿಕನ ಉಸಿರು ಸತ್ಯ. ಕುಟುಂಬ ಹೊರುವ ಜೀವಮಾನದ ಹೊರೆ ನಿತ್ಯ ಸತ್ಯ, ಕುಟುಂಬ ಹೊರುವ ಜೀವಮಾನದ ಹೊರೆ ನಿತ್ಯ ಸತ್ಯ. ಹೌದಲ್ಲವೇ?

0: ಸ್ವಾತಂತ್ರ್ಯ ಅತ್ಯಮೂಲ್ಯ, ಅದರ ನಿಜವಾದ ಬೆಲೆ ಗಡಿಯಲ್ಲಿ ಚೆಲ್ಲಿದ ರಕ್ತ, ಮನೆಯಲ್ಲಿ ಸುರಿಸಿದ ಕಣ್ಣೀರು. ಗಡಿಯಲ್ಲಿ ಚೆಲ್ಲಿದ ರಕ್ತ, ಮನೆಯಲ್ಲಿ ಸುರಿಸಿದ ಕಣ್ಣೀರು. ಕಂದಮ್ಮ ಮೌನಿಯಾಗಿ ಉಸುರಿದ, ಮತ್ತೆ ಮತ್ತೆ ಉಸುರಿದ ಜೈ ಹಿಂದ್ ಜೈ ಹಿಂದ್. ಇದೀಗ ಕವನ ವಾಚಿಸಲಿದ್ದಾರೆ ಪುಷ್ಪ ಶಿವರಾಮ್ ರೈ ಅವರು. ಕವನದ ಶೀರ್ಷಿಕೆ ದೇಶಭಕ್ತಿ.
1: ಭಾರತಾಂಬೆಯ ಪುಣ್ಯ ಗರ್ಭದಿ ಜನ್ಮವೆತ್ತಿದ ಹೆಮ್ಮೆಯದು, ಹೊಮ್ಮುತ್ತಿರಲಿ ನರನಾಡಿಯಲ್ಲಿ ದೇಶಭಕ್ತಿಯು ಮೆರೆಯಲಿ. ಪೂರ್ವ ಜನ್ಮದ ಪುಣ್ಯವಿದುವೆ ಈ ತಾಯ ಸುಂದರ ಮಡಿಲಲಿ, ನೆಮ್ಮದಿಯ ಬಾಳ ಕಟ್ಟಿಕೊಂಡಿರುವೆ ಕಾಯುತ್ತಿರಲು ಯೋಧರು ಗಡಿಯಲಿ. ಪ್ರಾಣ ತ್ಯಾಗ ಬಲಿದಾನಗೈದರು ಈ ತಾಯ ಹೆಮ್ಮೆಯ ಕುಡಿಗಳು, ಬಂಧನದ ಸರಪಣಿಯ ಕಿತ್ತೆಸೆದರು ಮುಕ್ತಿ ನೀಡಿದ ಋಣಮುಕ್ತರು. ಜಾತಿ ಮತ ಪಂಥ ಭೇದವೇತಕೆ ಏನ ಸಾಧಿಸುವೆ ನೀನದರಲಿ, ಎಲ್ಲರೊಳಗೊಂದಾಗಿ ಬಾಳು ಸಾರು ಮಾನವತೆಯ ಜಗದಲ್ಲಿ. ರಾಮ ರಹೀಮ ಏಸು ಬುದ್ಧ ಎಲ್ಲ ನಾಮವೂ ಅವನದೇ, ಎಲ್ಲೋ ಕುಳಿತು ಬೆಳಕ ತೋರುವ ಹರಸಿ ನಮ್ಮನ್ನು ಕಾಣದೆ. ಬೆಳಕಾಗು ನೀನು ಅಂಧರಿಗೆ, ನೀಡು ಅಶನವ ಹಸಿದವಗೆ, ಊರುಗೋಲಾಗು ಹಿರಿ ಜೀವಕ್ಕೆ ಹೆಗಲ ನೀಡು ಹೆಳವನಿಗೆ. ರಕ್ತ ದೋಕುಳಿಯ ಹರಿಸದಿರು ದ್ವೇಷ ಅಸೂಯೆಯ ಕಿಚ್ಚಿಗೆ, ಭರತ ಮಾತೆಯ ತನುವದು ಆಗದಿರಲಿ ಮೈಲಿಗೆ. ನನ್ನ ಸಾಗಿಸಲು ಶ್ರಮಿಸು ನೀನು ರಾಮರಾಜ್ಯದ ಕನಸನು, ಸಂಭ್ರಮಿಸಲಿ ಮುಂದಿನ ಪೀಳಿಗೆಯು, ತೆರೆದಿಡು ಶಾಂತಿಧಾಮವನು, ತೆರೆದಿಡು ಶಾಂತಿಧಾಮವನು.
0: ಮುಂದಿನ ಕವನ ವಾಚನ ಸುಶೀಲಾ ವೆಂಕಪ್ಪ ಗೌಡ ಅವರಿಂದ.
2: ನಮ್ಮ ನೆಮ್ಮದಿಯ ನಿದಿರೆಗೆ ಕಾವಲಾಗಿರುವ ಯೋಧ ಸೋದರರ ಬದುಕು, ಅನುಬಂಧ, ಯುದ್ಧ ಕರೆ ಬಂದಾಗ ಸಂಸಾರ ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ, ಜತೆಗೆ ದೇಶ ಕಾಯುವ ತುರ್ತು, ಈ ಭಾವತುಮುಲಗಳನ್ನು ನನ್ನ ಸ್ವರಚಿತ ಅಷ್ಟಷಟ್ಪದಿಯ ಮೂಲಕ ಕಟ್ಟಿಕೊಡುವ ಪ್ರಯತ್ನ. ಕವನದ ಶೀರ್ಷಿಕೆ ಯೋಧ. ಬಾಲ್ಯ ಯೌವನ ಸರಿದು ಸರಸರ, ಪಾಲಕರ ಆಸೆ ಮಗಳ ಸ್ವಯಂವರ, ಆಲದಗಲ ಚಪ್ಪರ ಮದುವೆ ಜಂಬರ, ಚಲಗಾರ ಅಳಿಯ ಯೋಧ ನಿಂಬ ಸಡಗರ, ಅರಳುಗಣ್ಣಿನ ಸತಿಯದುಗುಡ ಕರೆಯಲಾರದೆ ಚಡಪಡಿಸಿ ಸೈನಿಕ, ತೆರಳುತ್ತಿರುವ ಗಡಿಗೆ ದೇಶ ಸೇವಕ, ಮರಳಿ ಬರುವ ಭರವಸೆಯ ಸಂಗಡ, ನವದಂಪತಿಗಳ ವಿರಹ ವೇದನೆ ಭವರ ಕರೆಗೆ ಹೊರಟು ನಿಂತನೆ, ಭುವಿಗೆ ಬರಲಿಯ ಮುದ್ದು ಕಂದನೆ ಭಾವಿ ಪ್ರಜೆ ಭರವಸೆಯು ನೀನೇನೆ, ಕಳೆದು ಸೈರಣೆ ಸೆಣಸಿ ನಮ್ಮ ವೀರಯೋಧ, ಕದನ ಕಲಿಗಳು ಮಣಿಸಿ ವೈರಿನರ ಮೇಧ.
0: ಸ್ವಾತಂತ್ರ್ಯದ ಸ್ವರಚಿತ ಕವನವನ್ನು ಹಾಡಲಿದ್ದಾರೆ ಶೋಭಾ ರಕ್ಷಿತ್ ಅವರು. ರಾಗ ಸಂಯೋಜನೆ ಮೈಸೂರು ಮೀರಾ ದೀಪಕ್.
3: ನನ್ನ ಕವನದ ಶೀರ್ಷಿಕೆ ಆಧಾರ.

0: ಗೆಳತಿಯರೇ, ಸ್ವಾತಂತ್ರ್ಯ ಎಂದರೆ ಅದು ಹಲವರ ತ್ಯಾಗದಿಂದ ನಮಗೆ ಸಿಕ್ಕ ಉಸಿರು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ಮನಾ ಕೆಆರ್ ಹಾಗೂ
1: ನಾನು ಪುಷ್ಪ ಶಿವರಾಮ್ ರೈ.
0: ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
1: ಗೆಳತಿಯರೇ, ಇದುವರೆಗೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ನಿರ್ವಹಣೆ ಪಿಎಂ ಜಗದೀಶ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ, ಭಾಗವಹಿಸಲಿದ್ದಾರೆ ಅಪೂರ್ವ ಹುಲಿಗೇರಿ, ರಾಯಚೂರಿನ ಗಾಯಕಿ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್.

6:51ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಎಚ್ ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ಕೃಷಿ ಇಲಾಖೆ ಬೆಂಗಳೂರು. ಏಳು ಗಂಟೆ 20 ನಿಮಿಷಕ್ಕೆ ಜಾನಪದ ಸಂಗೀತ. ರಾಯಚೂರು ತಾಲೂಕಿನ ಜಾಗಿರ ವೆಂಕಟಾಪುರ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಎಂಟು ಗಂಟೆಗೆ ಹಿಂದಿ ಚಿತ್ರಗೀತೆಗಳು. 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಕೆ ಬಸಾಪುರ ಗ್ರಾಮದ ಶ್ರೀ ದುರ್ಗಾದೇವಿ ಸಾಂಸ್ಕೃತಿಕ ಸಂಘದ ಯಮನಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳು.

0: 9:30 ನಾಟಕ ಏಕಸೂತ್ರ. ರಚನೆ ಎನ್ ಎ ಬಿ ಮೊಗ್ರಾಲ್ ಪುತ್ತೂರು. ನಿರ್ಮಾಣ ಎ ಆರ್ ಗೋಪಾಲ್ ನಾಯಕ್. ಇದುವರೆಗೆ ಇಂದು ಸಂಜೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಕೇಳಿದಿರಿ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಹೇ, ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತವೆ.

0: ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್, ನಮಸ್ಕಾರ. ನಮಸ್ಕಾರ ಪ್ರಿಯ ಕೇಳುಗರೆ, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನೋಡಿ ಪ್ರಿಯ ಕೇಳುಗರೆ, ತಾಯಿಯ ಮಡಿಲಲ್ಲಿ ಮಗು, ತಂದೆಯ ಹೆಗಲಿರುವ ಪುಟ್ಟ ಕೂಸು, ಮನೆಯ ತುಂಬ ಮಗುವಿನ ನಗು, ಇವು ಪ್ರತಿಯೊಂದು ಕುಟುಂಬದ ಕನಸು. ಆದರೆ ಕೆಲವು ದಂಪತಿಗಳಿಗೆ ಈ ಕನಸು ಸುಲಭವಾಗಿ ನನಸಾಗುವುದಿಲ್ಲ. ನಿರೀಕ್ಷೆ, ಆತಂಕ, ಸಮಾಜದ ಪ್ರಶ್ನೆಗಳು, ಬಂಧುಗಳ ಮಾತುಗಳು, ಇವೆಲ್ಲವೂ ಅವರ ಮನಸ್ಸನ್ನು ನೋಯಿಸಿರ್ತವೆ. ಆದರೆ ನೆನಪಿರಲಿ, ಬಂಜೆತನ ಶಾಪವಲ್ಲ, ಇದು ವೈದ್ಯಕೀಯವಾಗಿ ಚಿಕಿತ್ಸೆ ಪಡೆಯಬಹುದಾದ ಒಂದು ಸ್ಥಿತಿ. ಸರಿಯಾದ ಸಮಯದಲ್ಲಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿದರೆ ಅನೇಕ ದಂಪತಿಗಳ ಕನಸು ನನಸಾಗಬಹುದು. ಹೀಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಬಂಜೆತನದ ಬಗ್ಗೆ ಇರುವ ಗೊಂದಲ, ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ನಮ್ಮೊಂದಿಗೆ ಸ್ತ್ರೀರೋಗ ತಜ್ಞ ಮತ್ತು ಬಂಜೆತನ ನಿವಾರಣೆ ತಜ್ಞರು ಡಾಕ್ಟರ್ ಶಾರದಾ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಸ್ವಾಗತ ಡಾಕ್ಟರ್, ಹೇಗಿದ್ದೀರಾ?
1: ನಮಸ್ಕಾರ, ನಾನು ಚೆನ್ನಾಗಿದ್ದೇನೆ.
0: ಡಾಕ್ಟ್ರಿ, ಮೊಟ್ಟ ಮೊದಲಿಗೆ ನಾನು ಕೇಳುವ ನಿಮಗೆ ಪ್ರಶ್ನೆ ಅಂದ್ರೆ, ಬಂಜೆತನ ಅಂದ್ರೆ ಏನು, ಇದು ಯಾಕೆ ಆಗ್ತದೆ?
1: ಬಂಜೆತನ ಅಂದ್ರೆ ಇದೇನು ಶಾಪವಲ್ಲ, ದೌರ್ಬಲ್ಯವೂ ಅಲ್ಲ, ಇದು ಒಂದು ವೈದ್ಯಕೀಯ ಸಮಸ್ಯೆ. ಮಕ್ಕಳನ್ನು ಉತ್ಪಾದಿಸುವ ಅಥವಾ ಸಂತತಿಯನ್ನು ಉತ್ಪಾದಿಸಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿ. ಇದನ್ನ ನಾವು ವೈದ್ಯಕೀಯ ಭಾಷೆ ಅಥವಾ ಅಕಾರ್ಡಿಂಗ್ ಟು WHO ಹೇಳಬೇಕಾದ್ರೆ, ದಂಪತಿಗಳು ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಿಯಮಿತ ಗರ್ಭ ನಿರೋಧಕ ವಿಧಾನಗಳನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರೂ ಗರ್ಭಧಾರಣೆ ಆಗದ ಸ್ಥಿತಿಯನ್ನು ಸಂತಾನಹೀನತೆ ಅಥವಾ ವಂದ್ಯತ್ವ, ಬಂಜೆತನ ಎಂದು ಕರೆಯುತ್ತೇವೆ.
0: ಯಾವಾಗ ಇದನ್ನ ಸಮಸ್ಯೆ ಅಂತ ಪರಿಗಣಿಸಬಹುದು ಡಾಕ್ಟ್ರೇ?
1: ಇದನ್ನ ಯಾವಾಗ ಅಂತ ಹೇಳಿದ್ರೆ, 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆ ಒಂದು ವರ್ಷದವರೆಗೆ ಗರ್ಭಧಾರಣೆ ಆಗದಿದ್ದರೆ, ಅಥವಾ 35 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಗೆ 6 ತಿಂಗಳವರೆಗೆ ಗರ್ಭಧಾರಣೆ ಆಗದೆ ಇದ್ದ ಸಂದರ್ಭದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು. ಆವಾಗ ಇದು ಸಮಸ್ಯೆ ಅಂತ ನಾವು ಪರಿಗಣಿಸಲೇಬೇಕು.
0: ಅಂದ್ರೆ ಇದರಲ್ಲಿ ಎಷ್ಟು ವಿಧಾನಗಳಿವೆ ಅಂತ ನೀವು ಅಂತೀರಿ?
1: ಬೇಸಿಕಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಥಮಿಕ ವಂದ್ಯತ್ವ, ಒಮ್ಮೆಯೂ ದಂಪತಿಗಳು ಗರ್ಭಧಾರಣೆಯನ್ನ ಆಗದೇ ಇರುವಂತಹ ಸ್ಥಿತಿ. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತಂದ್ರೆ,

0: ಹಾಗೂ ದ್ವಿತೀಯ ವಂದ್ಯತ್ವ ಅಂತ ಹೇಳ್ಬೋದು. ದಂಪತಿಗ ಈ ಹಿಂದೆ ಒಮ್ಮೆ ಅಥವಾ ಹೆಚ್ಚು ಬಾರಿ ಗರ್ಭಧಾರಣೆ ಆಗಿದ್ರೂ ತದನಂತರದಲ್ಲಿ ಮತ್ತೆ ಗರ್ಭಧಾರಣೆ ಆಗದೇ ಇರುವಂತಹ ಸ್ಥಿತಿಯಾಗಿರುತ್ತದೆ.
1: ಆಯ್ತು ಡಾಕ್ಟ್ರೇ, ಈಗ ಸಮಾಜದಲ್ಲಿ ಈಗ ಬಂಜಿತನ ಅಂತಂದ್ರೆ ಅವಳಿಗೊಂದು ಶಾಪ ಅಂತ ಬಹಳಷ್ಟು ನೋವುಗಳನ್ನು ಅವಳು ಅನುಭವಿಸ್ತಾಳೆ. ಅದಕ್ಕೆ ಮಹಿಳೆನೆ, ಅದಕ್ಕೆ ಬಂಜೆತನ ಬರೋದಕ್ಕೆ ಮಹಿಳೆನೆ ಕಾರಣ ಅಂತಾಳೆ. ಇದು ಎಷ್ಟರ ಮಟ್ಟಿಗೆ ಸತ್ಯ?
0: ದುರದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ ಇನ್ನೂ ಈ ಕಲ್ಪನೆ ಇದೆ. ಆದರೆ ವೈದ್ಯಕೀಯವಾಗಿ ಇದು ಸಂಪೂರ್ಣವಾದಂತಹ ತಪ್ಪು ಕಲ್ಪನೆನೆ. ಯಾಕಂತ ಹೇಳಿದ್ರೆ ಸಂತಾನಹೀನತೆ ಎಂಬುದು ಮಹಿಳೆಯ ಸಮಸ್ಯೆ ಮಾತ್ರ ಅಲ್ಲ, ಇದು ಪುರುಷರಲ್ಲಿಯೂ ಮಹಿಳೆಯಲ್ಲಿಯೂ ಅಥವಾ ಇಬ್ಬರಲ್ಲಿಯೂ ಇರುವಂತಹ ಕಾರಣ. ಮುಖ್ಯವಾಗಿ ಇದು ವೈದ್ಯಕೀಯ ಪರೀಕ್ಷೆ ಅಥವಾ ಚಿಕಿತ್ಸೆ ಪಡೆಯಬಹುದಾದಂತಹ ಸ್ಥಿತಿಯಾಗಿದೆ. ಸುಮಾರು 40% ಸಮಸ್ಯೆನ ನಾವು ಮಹಿಳೆಯಲ್ಲಿ ಕಂಡ್ರೆ ಈಗಿನ ಆಧುನಿಕ ಯುಗದಲ್ಲಿ 40% ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಲ್ಲಿನ ನಾವು ಪುರುಷರಲ್ಲಿ ಕಾಣಬಹುದು. ಉಳಿದ 20% ಅನ್ನ ನಾವು ಇಬ್ಬರಲ್ಲೂ ಯಾವುದೇ ಸ್ಪಷ್ಟ ಕಾರಣ ಇಲ್ಲೇ ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ಪರೀಕ್ಷೆಗೆ ಒಳಗಾಗದಲ್ಲಿ ನಾವೇನಂತೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟೀಸ್, ಇದು 20%. ಬಟ್ ಇಲ್ಲಿ ನಾವು ನೇರವಾಗಿ ಮಹಿಳೆಯನ್ನೇ ಸಮಸ್ಯೆಯನ್ನಾಗಿ ಇಟ್ಕೊಳ್ಳೋ ತಪ್ಪು.
1: ಈಗ ನೀವು ಹೇಳ್ತಾ ಇದ್ದೀರಾ ಇದು ಪುರುಷರಲ್ಲೂ ಬಂಜೆತನ ಇರುತ್ತೆ ಅಂತ ಕೇಳಿ ಬಹಳ ಆಶ್ಚರ್ಯ ಆಯ್ತು. ಅದು ಏನ್ ಕಾರಣ ಅಂತೀರಾ?
0: ಪುರುಷರಲ್ಲಿ ಮೊಟ್ಟ ಮೊದಲನೆಯದಾಗಿ ನಾವು ಈಗ ಆಧುನಿಕ ಯುಗದಲ್ಲಿ ನೋಡಬೇಕಾದ್ರೆ ಜೀವನ ಶೈಲಿಯೇ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದ್ರೆ ನಾವು ನೋಡಬಹುದು ಈಗ ಐಟಿ ಪೀಪಲ್ ಎಲ್ಲ ವರ್ಕ್ ಫ್ರಮ್ ಹೋಮ್. ಇನ್ನೊಂದು ನಿಮ್ಮ ಪ್ರಶ್ನೆ ಆಗಬಹುದು, ಮೇಡಮ್ ಇವರೆಲ್ಲ ಏನಂತಾರೆ ದೈಹಿಕ ಆಯಾಸ ಇರೋದು ಆ ಕಾರಣಕ್ಕಾಗಿ ಆಗಬಹುದಾ ಅಂತ. ನನ್ನ ವೃತ್ತಿ ಅನುಭವದಲ್ಲಿ ಹೇಳೋದಾದ್ರೆ ಈವನ್ ರೈತಾಪಿ ಜನರು ಹೊಲದಲ್ಲಿ ಕೆಲಸ ಮಾಡಿ ಅಷ್ಟು ಶ್ರಮಿಸಿದ್ರು ಅವರಲ್ಲಿ ಈ ಪುರುಷ ಸಂತಾನಹೀನತೆಯನ್ನ ಕಾಣ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣಗಳು ಏನು ಅಂತ ನಾವು ಸ್ಪಷ್ಟೀಕರಣ ಮಾಡಬೇಕು ಅಂತ ಹೇಳಿದ್ರೆ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಬಳಕೆ, ಅತಿಯಾದ ಮಾನಸಿಕ ಒತ್ತಡ ಇವೆಲ್ಲ ಕಾರಣಗಳಿಂದಾಗಿ ಹಳ್ಳಿ ಜನರಲ್ಲಿ ತಂಬಾಕು ಸೇವನೆ ಇದರಿಂದಾಗಿ ಏನಾಗತ್ತೆ ಅಂತ ಹೇಳಿದ್ರೆ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗಬಹುದು. ನಾವ್ ಏನ್ ಕ್ವಾಲಿಟಿ ಲೋ ಸ್ಪರ್ಮ್ ಕೌಂಟ್, ವೀರ್ಯಾಣುಗಳ ಚಲನೆಯಲ್ಲಿ ಕಡಿಮೆ ಆಗುವುದು ಅಥವಾ ವೀರ್ಯಾಣುಗಳ ಮಾರ್ಫಾಲಜಿ ಏನಂತ ಹೇಳ್ತೀವಿ ಆಕಾರದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ವೆಸ್ಟರ್ನೈಸ್ಡ್ ಡ್ರೆಸ್ ಕಲ್ಚರ್, ಟೈಟ್ ಜೀನ್ಸ್ ಈ ತರದ್ದೆಲ್ಲ ಉಡುಗೆಗಳನ್ನ ಹಾಕೊಳ್ಳೋದ್ರಿಂದ
1: ಉಡುಪುಗಳು
0: ಹೌದು ಉಡುಪುಗಳಿಂದ ಅಲ್ಲಿ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಶ್ರೋಣಿ ಭಾಗದಲ್ಲಿ ಅತಿಯಾದಂತಹ ಒಂದು ಟಾಕೋತ್ಪತ್ತಿ ಆಗುವುದು. ಇದು ವೆರಿಕೋಸ್ ಸೀಲ್ ಅಂತ ವೃಷಣದ ಮೇಲೆ ವೇನ್ಸನ ಊದಿಕೊಳ್ಳುವುದರಿಂದ ವೀರ್ಯಾಣುಗಳ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸೊ ಇದು ಬಿಟ್ಟು ನಾವು ಈಗಿನ ಇದರಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ಯಾಕ್ಡ್ ಫುಡ್ ಏನಂತ ಹೇಳ್ತೀವಿ ಶೇಖರಣೆಗೊಂಡಿರುವಂತಹ ಆಹಾರ ಪದಾರ್ಥಗಳು, ಆಮೇಲೆ ಹೆಚ್ಚು ಇಳುವರಿಗಾಗಿ ನಾವು ಬಳಸಿರುವಂತಹ ರಾಸಾಯನಿಕ ಗಳಾಗಿರಬಹುದು ಅಥವಾ ಪರಿಸರ ಕೀಟನಾಶಕಗಳ ಅತಿಯಾದ ಬಳಕೆ, ಇನ್ನು ಅತಿಯಾದ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಕೆಲವೊಂದು ಕಿರಣಗಳಿಗಾಗಿ ಅವರು ಎಕ್ಸ್ಪೋಸ್ ಆಗಿರೋದ್ರಿಂದ, ಇನ್ನು ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ ಅನುವಂಶಿಕವಾಗಿ ಇರಬಹುದು ವೀರ್ಯನಾಳದಲ್ಲಿ ತಡೆ ಅಂದ್ರೆ ಬ್ಲಾಕೇಜ್ ಆಫ್ ದಿ ಸ್ಪರ್ಮ್ ಡಕ್ಟ್ಸ್ ಅಲ್ಲಿ ವೀರ್ಯ ಹೊರಬರಲ್ಲೂ ಅಡ್ಡಿಯಾಗಿರಬಹುದು, ಸ್ಥೂಲಕಾಯಗಳು, ಪೌಷ್ಟಿಕ ಆಹಾರದ ಕೊರತೆ. ಫಾಸ್ಟ್ ಜನರೇಷನ್ ವಿ ಆರ್ ಲೈಕ್ ಹೇಗಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಲೈಕ್ ಟೈಮ್ ಇಲ್ಲ ನಮಗೆ ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ.
1: ಬದಲಾಗುತ್ತಿರುವ ಜೀವನ ಶೈಲಿ ಅತಿ ಮುಖ್ಯವಾದ ಕಾರಣ ಅಂತ. ಆದ್ರೆ ಹಿಂದಿನ ಕಾಲದಲ್ಲೂ ಬಂಜೆತನ ಬಹಳಷ್ಟು ಸಮಸ್ಯೆ ಇತ್ತಲ್ಲ, ಅದಕ್ಕೇನಂತೀರಾ?
0: ಬಂಜೆತನ ಇತ್ತು ಆವಾಗಿಂದನೂ ಇವತ್ ಆಧುನಿಕ ಯುಗದಲ್ಲಿನೂ ಈ ಸಮಸ್ಯೆ ಇದೆ, ಪ್ರಾಚೀನ ಯುಗದಲ್ಲೂ ಸಮಸ್ಯೆ ಇದೆ. ಆದ್ರೆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವ ನಿಟ್ಟುಗಳು ಬೇರೆಯಾಗಿವೆ. ಅದೇ ನಾನು ಹೇಳಿರೋದ ಪ್ರಕಾರ ಏನಂತ ಹೇಳಿದ್ರೆ ಪ್ರಾಚೀನ ಕಾಲದಲ್ಲಿಯೂ ಇದು ಇತ್ತು ಇಲ್ಲ ಅಂತಲ್ಲ, ಇಲ್ಲಿ ಮಹಿಳೆಯ ವಯಸ್ಸು ಬಹು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಜೀವನ ಶೈಲಿ ನವ ಡೇಸ್ ವಿ ಆರ್ ಮೋರ್ ಟುವರ್ಡ್ಸ್ ಕರಿಯರ್ ಓರಿಯೆಂಟೆಡ್ ವಿ ಆರ್ ಸೀಯಿಂಗ್. ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಂದರಲ್ಲೂ ಸ್ವಾತಂತ್ರ್ಯತೆಯನ್ನ ಬಯಸುವಂತ ಮಹಿಳೆ ಆರ್ಥಿಕ ಸಬಲತೆಗಾಗಿ ಹೆಚ್ಚಿನ ಸಮಯದವರೆಗೂ ತನ್ನ ಕೆಲಸದ ಅವಧಿಯನ್ನ ಆಮೇಲೆ ತನ್ನ ಒಂದು ಶೈಕ್ಷಣಿಕ ರಂಗದಲ್ಲಿ ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸುವ ಒಂದು ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ಜೀವನದ ಕಡೆಗೆ ಹೆಚ್ಚಿನ ಮಹತ್ವವನ್ನ ಕೊಡದೇ ಇರುವುದು ಒಂದು ಕಾರಣವಾಗಿದೆ. ತನ್ನ ವೈಯಕ್ತಿಕವಾಗಿ ಕೊಡುವ ಸಂದರ್ಭದಲ್ಲಿ ದಾಂಪತ್ಯ ಜೀವನಕ್ಕೆ ನೀಡುವ ಮೀಸಲ ಸಮಯ ಕಮ್ಮಿ ಆಗ್ತಾ ಇದೆ ಇಲ್ಲಿ. ಹೀಗಾಗಿ ಇದು ಒಂದು ಆಧುನಿಕ ಯುಗಕ್ಕೂ ಹಿಂದಿನ ಕಾಲದಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬಹುದು.
1: ಓಕೆ ಡಾಕ್ಟರ್, ಈಗ ಲಕ್ಷಣಗಳನ್ನು ಕಂಡುಹಿಡಿದ ಆದ್ಮೇಲೆ ಇದಕ್ಕೆ ಯಾವ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು ಅಂತೀರಾ? ನಾವು ಯಾವ್ಯಾವ ಪರೀಕ್ಷೆಗೆ ಒಳಪಡಬೇಕು, ಪರೀಕ್ಷೆಗಳು ನೋವಿನಿಂದ ಕೂಡಿರ್ತದೋ ಹೇಗೆ ಅಂತ ಸ್ವಲ್ಪ ಭಯ ಪಡ್ತಾರೆ.
0: ಮಹಿಳೆಯಲ್ಲಿ ಸಂತಾನಹೀನತೆಯ ಚಿಕಿತ್ಸೆಯು ಅದರ ಅಥವಾ ಇನ್ವೆಸ್ಟಿಗೇಷನ್ಸ್ ಏನ್ ಹೇಳ್ತೀವಿ ಇಲ್ಲಿ ನಾವು ಅಂಡೋತ್ಪತ್ತಿಯನ್ನ ನೋಡ್ಲಿಕ್ಕೆ ಓವುಲೇಷನ್ ಆರ್ ಫಾಲಿಕ್ಯುಲರ್ ಸ್ಟಡಿ ಅನ್ನ ವಿಚಾರಣೆ ಮಾಡ್ಬೇಕಾಗುತ್ತೆ. ಇದರಿಂದ ನಾವು ಅಂಡಾನು ಉತ್ಪತ್ತಿ ಆಗ್ತಾ ಇದೆಯೋ ಅಥವಾ ಉತ್ಪತ್ತಿಯಾದ ಅಂಡಾನು ಬಿಡುಗಡೆ ಆಗ್ತಾ ಇದೆಯಲ್ಲ ಅನ್ನುವಂತಹ ಒಂದನ್ನು ನಾವು ಕಂಡ್ಕೊಳ್ಬಹುದು. ಎಲ್ಲರಿಗೂ

0: ಚಿರಪರಿಚಿತವಾದಂತೆ ಸೋನೋಗ್ರಫಿ ಅಥವಾ ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗ್ ಅಂತ ಏನ್ ಹೇಳ್ತೀವಿ. ಇದರಲ್ಲಿ ನಾವು ಅಂಡಾಣುವಿನ ಉತ್ಪತ್ತಿಯನ್ನ ನೋಡುವುದರ ಜೊತೆ ಜೊತೆಗೆ ಕ್ವಾಲಿಟಿ ಎಗ್ ಅಂತ ಅದನ್ನ ನಾವು ಪರೀಕ್ಷೆಗಳೇ ಒಳಪಡಿಸಬಹುದು. ತದನಂತರದಲ್ಲಿ ರಕ್ತ ಪರೀಕ್ಷೆಗಳು, ಅದರಲ್ಲಿ ಹಾರ್ಮೋನ್ಗಳನ್ನ ನೋಡಬಹುದು. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಪ್ರೊಲಾಕ್ಟಿನ್, ಥೈರಾಯ್ಡ್, ಈ ತರಹದ ಆದಂತಹ ಹಾರ್ಮೋನ್ಗಳ ಅಸಮತೋಲನತೆಯು ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಒಬಾಸಿಟಿ, ಇದರಿಂದ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇವಾಗ PCOD, PCOS, ಸ್ಕೂಲ್ ಜನರಲ್ ಇಂದ ಹಿಡ್ಕೊಂಡು ಯಾರು ಸಂತಾನಹೀನತೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿವರೆಗೂ PCOD ಇಸ್ ಬಿಕಮಿಂಗ್ ಕಾಮನ್ ಬಿಕಾಸ್ ಆಫ್ ಪ್ಯಾಕ್ಡ್ ಫುಡ್ ಆಗಿರಬಹುದು, ಜಂಕ್ ಫುಡ್, ಕರಿದ ಆಹಾರ ಪದಾರ್ಥಗಳು, ಸಚ್ ಥಿಂಗ್ಸ್ ಆರ್ ಎಫೆಕ್ಟಿಂಗ್. ಹಾಗಾಗಿ ನಾವು ಇನ್ವೆಸ್ಟಿಗೇಷನ್ಸ್ ನ ಅತಿ ಬೇಗನೆ ಮಾಡಿದ ಸಂದರ್ಭದಲ್ಲಿ ಸಮಸ್ಯೆ ಗೊತ್ತಾದ ನಂತರ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ. ಇನ್ನು ಗರ್ಭನಳಿಕೆಗಳನ್ನ ನೋಡ್ಲಿಕ್ಕೆ ಹಿಸ್ಟೋಸಾಲ್ಫಿಂಜೋಗ್ರಫಿ ಅಂತ ಮಾಡ್ಕೋತೀವಿ. ಆಮೇಲೆ ಹಿಸ್ಟೋಸಾಲ್ಫಿಂಜೋಗ್ರಫಿಯಲ್ಲಿ ಡೈ ಇಂಜೆಕ್ಟ್ ಮಾಡಿ ನಾಳಗಳು ಸರಿಯಾಗಿದೆಯಾ ಇಲ್ಲವಾ ಅನ್ನುವಂತ ಒಂದು ಇದನ್ನ ಮಾಡ್ಕೋಬಹುದು. ತದನಂತರದಲ್ಲಿ ನಾವು ಹೋಗ್ಬೋದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ, ಈ ತರದ ಅನೇಕ ಪರೀಕ್ಷೆಗಳಿವೆ. ಈ ಪರೀಕ್ಷೆಗಳನ್ನ ಯಾವಾಗ ಸಂತಾನ ಕ್ರಿಯೆ ಬೇಕು ಅಥವಾ ಉತ್ಪತ್ತಿ ಮಾಡಬೇಕು ಅನ್ನುವಂತಹ ದಾಂಪತಿಗಳು ಇಚ್ಛಾರೆ, ಬಹು ಬೇಗ ಸಮಸ್ಯೆಯನ್ನ ಕಂಡುಕೊಂಡು ಅದಕ್ಕೆ ಪರಿಹಾರ ಹುಡುಕ್ಬೇಕು. ಇದು ಒಂದೇ.
1: ಓಕೆ ಡಾಕ್ಟರ್, ಈಗ IUI ಮತ್ತು IVF ಚಿಕಿತ್ಸೆಗಳ ಬಗ್ಗೆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡಿ ಮೇಡಮ್.
0: IUI ಅಂದ್ರೆ ಸಂಸ್ಕರಿಸಿದ ವೀರ್ಯವನ್ನ ನೇರವಾಗಿ ನಾವು ಗರ್ಭಾಶಯಕ್ಕೆ ಸೇರಿಸುವಂತಹ ಒಂದು ವಿಧಾನವಾಗಿದೆ. IVF ಅಂದ್ರೆ ಇಲ್ಲಿ ಅಂಡಾಣು ವೀರ್ಯಾನವನ್ನ ಪ್ರಯೋಗಶಾಲೆಯಲ್ಲಿ ಉಪಯೋಗಿಸಿ ಭ್ರೂಣವನ್ನ ಬೆಳೆಸಿ ತದನಂತರದಲ್ಲಿ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡುವಂತದ್ದು. ಇವೆಲ್ಲ ಲಾಸ್ಟ್ ಸ್ಟೇಜ್ ಅಂತ.
1: ಇದೆಲ್ಲ ಲಾಸ್ಟ್ ಸ್ಟೇಜ್ ಅಂತ ಹೇಳಿದಿರಿ, ಹೌದಾ? ಹಾಗಿದ್ರೆ ಈ ಚಿಕಿತ್ಸೆಗಳು ಕೆಲಸ ಮಾಡದೇ ಇದ್ದಾಗ ಜನರು ಆಯುರ್ವೇದದತ್ತ ನೋಡುವುದು ಸಹಜ. ತಾವು ಒಬ್ಬ ಆಯುರ್ವೇದದ ನುರಿತ ಮತ್ತು ಯಶಸ್ವಿ ವೈದ್ಯರಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಯಾವ ಯಾವ ಚಿಕಿತ್ಸೆಗೆ ಒಳಪಡಬಹುದು, ಬಂಜೆತನವನ್ನು ಹೇಗೆ ನಿವಾರಣೆ ಮಾಡಿದಿರಿ ಅನ್ನುವ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ.
0: ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯ ಬದಲಾವಣೆಗಳು ಬೇಕು. ಮೈನರ್ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ಕೊಳ್ಳುವುದರ ಮುಖಾಂತರ ಅಂಡೋತ್ಪತ್ತಿ ಉತ್ತೇಜಿಸುವಂತ ಔಷಧಿಗಳ ಪ್ರಯೋಗ. ಆಯುರ್ವೇದದಲ್ಲಿ ಇದಕ್ಕಾಗಿನೇ ವೈಡ್ ranges of medicines are there. Especially, ನೀವು ನೋಡಿರಬಹುದು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂಡ್ ಆಲ್ ಆರ್ ಲೈಕ್ ವಾಟ್ ವಿ ಆರ್ ಕಾಲಿಂಗ್ ನವರ್ ಡೇಸ್, ಇಟ್ ಹಸ್ ಪನ್ ಇನ್ ಓಲ್ಡನ್ ಎರಾ ಇಟ್ ಸೆಲ್ಫ್. ಹಾಗಾಗಿ ಆರೋಗ್ಯಕರ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ಸರಿಯಾದ ದೇಹದ ತೂಕ ಕಾಪಾಡಿಕೊಳ್ಳೋದು BMI ಅಂತ ಏನ್ ಹೇಳ್ತೀವಿ. ಆಮೇಲೆ ಈಗ ಮೆಟ್ರೋಜಲ್ ಎಲ್ಲ ನೋಡ್ತಬಹುದು, ಈವನ್ ಮಹಿಳೆಯರು ಧೂಮಪಾನ ಮದ್ಯಪಾನ ಆ ತರದ ಒಂದು ಜೀವನ ಶೈಲಿಯಲ್ಲಿದ್ದಾರೆ ಅದನ್ನು ತ್ಯಜಿಸುವುದರ ಮುಖಾಂತರ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ, ಈವನ್ ಕೇಸ್ ಆಫ್ ಫೆಲೋಬಿಯನ್ ಟ್ಯೂಬ್ ಬ್ಲಾಕೇಜ್ ಇದ್ರೆ ಅದನ್ನು ತೆರವುಗೊಳಿಸುವುದರ ಮುಖಾಂತರ, ಗರ್ಭಾಶಯದಲ್ಲಿ ಕೆಲವೊಂದ್ಸರಿ ಫೈಬ್ರಾಯ್ಡ್ಸ್ ಇರಬಹುದು ಅಥವಾ ಗರ್ಭಾಶಯದಲ್ಲಿ ಪದರ ಬೆಳವಣಿಗೆ ಆಗಿರಬಹುದು, ಇವುಗಳನ್ನ ತೆಗೆಯುವುದರ ಮುಖಾಂತರ ನಾವು ಇಲ್ಲಿ ಚಿಕಿತ್ಸೆಯನ್ನ
1: ನಾವು ಒಳಪಡಬಹುದು ಅಂತ ಇದ್ದೀರಿ. ಓಕೆ ಡಾಕ್ಟ್ರೆ, ಅಂದ್ರೆ ಈ ಎಲ್ಲ ಚಿಕಿತ್ಸೆಗಳು ನಮಗೆ ಫಲದಾಯಕ ಆಗದೇ ಇದ್ದಾಗ IUI ಮತ್ತು IVF ಚಿಕಿತ್ಸೆಗಳಿಗೆ ನಾವು ಒಳಪಡಬಹುದು ಅಂತ ಇದ್ದೀರಿ.
0: ನಾನು ಒಂದು ಆಯುರ್ವೇದ ತಜ್ಞಳಾಗಿ ಪಂಜತನ ನಿವಾರಣಾ ತಜ್ಞಳಾಗಿ ಸತತವಾಗಿ ನಾನು ಇವಾಗ ಫೀಲ್ಡ್ ಅಲ್ಲಿ ಇರೋದ್ರಿಂದ ಈವನ್ ಫೇಲ್ಡ್ IVF DUI ಏನು ಆದಂತಹ ಒಂದು ದಂಪತಿಗಳು ಸಹಜ ನೈಸರ್ಗಿಕವಾಗಿ ದಾಂಪತ್ಯ ಜೀವನವನ್ನು ನಡೆಸಿ ಆಯುರ್ವೇದ ಚಿಕಿತ್ಸೆ ಮುಖಾಂತರ ಮಕ್ಕಳನ್ನ ಕಂಡುಕೊಂಡಂತಹ ಅನೇಕ ಉದಾಹರಣೆಗಳಿವೆ. ನಾನು ಆಯುರ್ವೇದಿಕ್ ಪ್ರಕಾರ ಹೇಳೋದಾದ್ರೆ ಗರ್ಭ ಸಂಭವ ಸಾಮಗ್ರಿ ಅಂತ ಹೇಳ್ತೀವಿ, ಋತು ಕ್ಷೇತ್ರ ಅಂಬು ಬೀಜ ಅಂತ ಹೇಳ್ಬಿಟ್ಟು. ಋತುವಿನ ಒಂದು ಮೆನ್ಸ್ಟ್ರಲ್ ಸೈಕಲ್ ಹಿಸ್ಟ್ರಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲಿ ಕೆಲವರಿಗೆ ಮುಟ್ಟಿನ ಸಮಸ್ಯೆಗಳಿರುತ್ತೆ. ಯಾಕೆ ಈ ಮುಟ್ಟಿನ ಸಮಸ್ಯೆಗಳಾಗುತ್ತೆ? ಹಾರ್ಮೋನಿನ ಅಸಮತೋಲನತೆಯಿಂದಾಗಿ ಅಲ್ಲಿ ಋತುವಿನ ವೈಪರೀತ್ಯಗಳು ಬರುತ್ತೆ. ಆವಾಗ ಎಂಡೋಮೆಟ್ರಿಯಂ ಡೆವಲಪ್ಮೆಂಟ್ ಆಗಿರಬಹುದು, ಅಂಡಾಣು ಉತ್ಪತ್ತಿ ಆಗಿರಬಹುದು, ರೀತಿಯಾದಂತಹ ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ದೇಹ ಶುದ್ಧೀಕರಣ, ಪಂಚಕರ್ಮ ಇತ್ಯಾದಿ ದೇಹ ಶುದ್ಧೀಕರಣ ತದನಂತರದಲ್ಲಿ ನಾವು ಗರ್ಭವ ಅಂಡಾಣುಗಳ ಉತ್ತೇಜಿಸುವಂತಹ ಔಷಧಿಗಳ ಪ್ರಯೋಗಗಳ ಮುಖಾಂತರ ಫಾಲಿಕಲ್ ಸ್ಟಡಿ ಮಾಡ್ಕೋಬಹುದು. ಇನ್ ಬಂದ್ಬಿಟ್ಟು ಫೆಲೋಬಿಯನ್ ಟ್ಯೂಬ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಉತ್ತರ ಬಸ್ತಿ ಅತಿ ಉತ್ತಮವಾದ ಕ್ರಿಯೆಯನ್ನ ನೀಡುವುದರ ಮುಖಾಂತರ ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಸ್ಟಮ್ ಆಫ್ ಮೆಡಿಸಿನ್ ರಿಸಲ್ಟ್ ಈಸ್ ಇಂಪಾರ್ಟೆಂಟ್.
1: ಹೌದು,
0: ಯಾಕಂದ್ರೆ ಇದು ಒಂದು ಸಂತಾನಹೀನತೆ ಎಂಬುದು ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಭಾವನಾತ್ಮಕವಾಗಿ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸ್ಥಿತಿಯಾಗಿದೆ.
1: ಹೌದು,
0: ಯಾಕಂದ್ರೆ ಕುಟುಂಬದಲ್ಲಿಯೂ ಕೂಡ ಮಹಿಳೆ ಅಥವಾ ಪುರುಷರು ಮಾನಸಿಕ ಖಿನ್ನತೆಗೊಳಗಾಗ್ತಾರೆ.
1: ಹೌದು,
0: ಇದು ದೋಷವಲ್ಲ, ಆದ್ರೆ ವೈದ್ಯಕೀಯ ಸ್ಥಿತಿಗೆ ಒಳಪಡುವಂತಹ ಒಂದು ಸಂದರ್ಭ. ಹಾಗಾಗಿ

0: ಸಂತಾನೋತ್ಪತ್ತಿ ಹಾಗೂ ಒಂದು ಔಷಧಿಗಳ ಪ್ರಯೋಗ, ದೇಹ ಶುದ್ಧೀಕರಣ, ಪಂಚಕರ್ಮ ವಿಧಾನಗಳನ್ನ ಒಳಪಡಿಸುವುದು, ತದನಂತರದಲ್ಲಿ ಏನಾದ್ರು ಗರ್ಭಾಶಯದಲ್ಲಿ ಅಥವಾ ಗರ್ಭನಾಳಗಳಲ್ಲಿ ಸಮಸ್ಯೆ ಇದ್ದಲ್ಲಿ ಉತ್ತರ ಬಸ್ತಿ ಎನ್ನುವ ಒಂದು ಚಿಕಿತ್ಸಾ ಪದ್ಧತಿಯ ಮುಖಾಂತರ ಟ್ಯೂಬಲ್ ಬ್ಲಾಕೇಜ್ ಅನ್ನು ನಾವು ನಿವಾರಣೆ ಮಾಡಬಹುದು. ಈ ಎಲ್ಲಾ ಅಂಶಗಳನ್ನ ಕಂಟ್ರ ಮಾಡಿದ್ರೆ ಋತು ಅಂದ್ರೆ ಇಲ್ಲಿ ನಾವು ಹೇಗೆ ಒಂದು ಸಸ್ಯಗಳನ್ನ ಬೆಳೆಸಲಿಕ್ಕೆ ವಾತಾವರಣದ ಅವಶ್ಯಕತೆ ಇರುತ್ತದೆ, ಅದೇ ರೀತಿಯಾಗಿ ಗರ್ಭದಲ್ಲಿ ಗರ್ಭ ಧಾರಣೆ ಮಾಡಿ ಬೆಳವಣಿಗೆಗೆ ಋತುವಿನ ಅವಶ್ಯಕತೆ ಇದೆ. ಇದನ್ನ ನಾವು ಋತುಚಕ್ರ ಅಥವಾ ಮೆನಿಸ್ಟ್ರಲ್ ಸೈಕಲ್ ಅಂತ ಏನ್ ಕರಿತೀವಿ. ಮೊದಲನೇದಾಗಿ ದೇಹವನ್ನ ನಾವು ಪೂರ್ವ ಚಿಕಿತ್ಸೆ, ಪ್ರಧಾನ ಚಿಕಿತ್ಸೆ ಹಾಗೂ ಪಶ್ಚಾತ್ ಚಿಕಿತ್ಸೆಗಳನ್ನ ಮಾಡ್ಕೋತೇವೆ. ಪೂರ್ವದಲ್ಲಿ ದೇಹವನ್ನ ಸ್ನೇಹಪಾನ, ಸ್ವೇದನ ಅನ್ನುವಂತಹ ಒಂದು ಪ್ರಕ್ರಿಯೆಗಳಿಗೆ ಒಳಪಡಿಸಿ ಶ್ರೋತ ಶುದ್ಧೀಕರಣ ಮಾಡುವುದರಲ್ಲಿ ನಾವು ವಮನ, ವಿರೇಚ, ಬಸ್ತಿ, ನಸ್ಯ ಈ ತರನಾದಂತಹ ಪಂಚಕರ್ಮ ಕ್ರಿಯೆಗಳನ್ನ ಮಾಡ್ಕೊಳ್ತೇವೆ. ತದನಂತರ ಪಶ್ಚಾತ್ ಕರ್ಮ ಅಂದ್ರೆ ಇದು ಸಂಸರ್ಜನ ಕರ್ಮ. ದೇಹ ಸಾಕಷ್ಟು ಬದಲಾವಣೆಗೆ ಹೋಗಿ ಕೋಷ್ಠದಲ್ಲಿ ಅಗ್ನಿ ಅಂದ್ರೆ ನಮ್ಮ ಡೈಜೆಸ್ಟಿವ್ ಪವರ್ ವೇರಿಯೇಷನ್ ಆಗಿರುವುದರಿಂದ ನಾವು ಅಲ್ಲಿ ಈಸಿ ಡೈಜೆಸ್ಟಿಬಲ್ ಫುಡ್, ಸಹಜವಾಗಿ ಜೀರ್ಣವಾಗುವಂತಹ ಗಂಜಿ, ಲೇಪ, ಪೇಯ, ತದ ಗ್ರಾಜುವಲಿ ಸೆಮಿ ಸಾಲಿಡ್ ಫುಡ್ ಆ ತರದವರೆಗೂ ಇದನ್ನ ಅಳವಡಿಸಿ ದೇಹವನ್ನು ಶುದ್ಧೀಕರಣಗೊಳಿಸುತ್ತೆ. ಇಟ್ ಈಸ್ ವಿ ಕ್ಯಾನ್ ಕನ್ಸಲ್ಟ್ ಪ್ರೀ ಕನ್ಸೆಪ್ಷನಲ್ ಥೆರಪಿ ಅಂಡ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಕ್ಯಾನ್ ಪ್ರೊಸೀಡ್ ವಿತ್ ದಿಸ್. ದಿಸ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ಇದು ಬಹಳ ಈಗಿನ ಜಗತ್ತಿಗೆ ಅತಿ ಅವಶ್ಯಕವಾದಂತದ್ದಾಗಿದೆ.
1: ಡಾಕ್ಟ್ರೆ, ಈ ದಂಪತಿಗಳ ಚಿಕಿತ್ಸೆಯ ಜೊತೆ ಜೊತೆಗೆ ಕುಟುಂಬದವರ ನೆರವು ಬಹಳ ಮುಖ್ಯ ಅಂತ ಕೇಳಿ ಬರ್ತದೆ.
0: ಇಲ್ಲಿ ನೀವು ಹೇಳಿದ್ರ ಪ್ರಕಾರ ಸಂತಾನಹೀನತೆಯ ಒಂದು ಚಿಕಿತ್ಸೆ ಪ್ರಕ್ರಿಯೆ ಕೇವಲ ದಂಪತಿಗಳಿಂದ ಮಾತ್ರ ಅಲ್ಲ, ಕುಟುಂಬದ ವಾತಾವರಣ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಈ ಚಿಕಿತ್ಸೆಗಳೆಲ್ಲವೂ ಆರ್ಥಿಕ ನೆರವನ್ನ ಬಯಸ್ತವೆ. ತದನಂತರದಲ್ಲಿ ಮಾನಸಿಕವಾಗಿ ಒಂದು ಸಮತೋಲನತೆಯನ್ನು ಕೊಡಬೇಕಾಗುತ್ತೆ. ಯಾಕಂತ ಹೇಳಿದಲ್ಲಿ ಪ್ರತಿ ತಿಂಗಳಿನ ಒಂದು ಮುಟ್ಟು ಸಂದರ್ಭದಲ್ಲಿ ತಾಯಿ ಈ ತಿಂಗಳಲ್ಲಿ ಗರ್ಭಧಾರಣೆ ಆಗಬಹುದೇನೋ ಒಂದು ಆಶಾದಾಯಕ ರೂಪದಲ್ಲಿ ಇರ್ತಾಳೆ. ಆ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಒಂದು ಹೀನಾಯಕವಾದ ಒಂದು ಶಬ್ದಗಳ ಬಳಕೆಯೋ ಅಥವಾ ಚಿಕಿತ್ಸೆಯ ವೆಚ್ಚವನ್ನ ಭರಿಸಲು ಆಗದ ಸಂದರ್ಭದಲ್ಲಿ ಯಾವುದೇ ಒಂದು ಮಾತಿನ ಭಾವನೆಗಳನ್ನ ಬದಲಾಯಿಸುವುದರಿಂದ ಅವಳಲ್ಲಿ ಹಾರ್ಮೋನ್ಗಳ ವೈಪರೀತ್ಯ ಕಾರಣ ಆಗುತ್ತೆ. ಇದು ಕೇವಲ ಮಗು ಅನ್ನುವಂಥದ್ದು ಒಂದು ಕುಟುಂಬದ ಸಂತೋಷದ ಒಂದು ಪ್ರತೀಕ. ಮೊದಲನೆಯದಾಗಿ ತಾವು ಹೇಳಿದ್ರಿ, ಮಗು ಅನ್ನುವಂಥದ್ದು ಎಲ್ಲರ ಕನಸು. ಕನಸನ್ನ ಪಡ್ಕೊಳ್ಳಿಕ್ಕೆ ಬಹಳಷ್ಟು ಜನ ಸುಲಭವಾಗಿ ಸಿಗುವುದಿಲ್ಲ. ಕನಸನ್ನ ನನಸು ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಕನಸು ನನಸು ಆಗ್ಬೇಕಾದ್ರೆ ಅದರಿಂದ ಪರಿಶ್ರಮ ಅತಿ ಮುಖ್ಯ. ಸಪೋರ್ಟ್ ಸಿಸ್ಟಮ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಬಂಜತನ ಅನ್ನುವಂಥದ್ದು ಕೇವಲ ದೈಹಿಕವಾದಂಥದ್ದಲ್ಲ, ಮಾನಸಿಕವಾಗಿ. ಯಾಕೆ ದಾಂಪತ್ಯ ಜೀವನವನ್ನುವುದು ಕೂಡ ಪುರುಷ ಅಥವಾ ಸ್ತ್ರೀಯ ಮಾನಸಿಕ ಸಮತೋಲನವನ್ನು ಅವಲಂಬಿಸಿರುತ್ತದೆ. ಆಧುನಿಕ ಯುಗದಲ್ಲಿ ಕೆಲಸದ ಒತ್ತಡದಿಂದಾಗಿ ಪ್ರತಿಯೊಬ್ಬರು ಕೊಡುವಂತಹ ಸಮಯವೂ ಕೂಡ ಕೇವಲ ಕ್ವಾಂಟಿಟಿ ಆಗಿರೋದು, ಕ್ವಾಲಿಟಿ ಆಫ್ ಟೈಮ್ ಈಸ್ ಇಂಪಾರ್ಟೆಂಟ್.
1: ಡಾಕ್ಟ್ರೆ, ನೀವು ಹೇಳ್ತಾ ಇದ್ದೀರಿ ಮಾನಸಿಕ ಸದೃಢತೆ ಬಹಳ ಮುಖ್ಯ ಅಂತ ಇದ್ದೀರಿ. ಹಾಗೆ ಅನೇಕ ದಂಪತಿಗಳ ಜೀವನಕ್ಕೆ ಜೀವದಾಯಿನಿಯಾಗಿ ಅವರು ಮಗು ಪಡೆದುಕೊಳ್ಳುವಲ್ಲಿ ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಯಶಸ್ವಿಗೊಂಡಿದೆ. ಅಂತ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿಗೆ ಮುದಗೊಳಿಸುವಂತ ಸಂದರ್ಭ ಯಾವುದು?
0: ವೈದ್ಯಳಾಗಿ ಯಾವಾಗ ನಾವು ಪೇಷಂಟ್ ಮೋರ್ ದನ್ 10 years, 12 years, 18 years, 18 ವರ್ಷ ಒಂದು ಪನೆ ಅಂತ ಹೇಳ್ಬೋದು ನಾವು, ಆ ರೀತಿಯಾದಂಥ ದಂಪತಿಗಳಲ್ಲಿ ಚಿಕಿತ್ಸೆ ನೀಡಿ ಫಲದಾಯಕವಾದಂತಹ ಸಂದರ್ಭವು ಮನಸ್ಸಿಗೆ ಇಷ್ಟೊಂದು ಸಂಭ್ರಮದ ವಿಷಯ. ಕೆಲವೊಂದು ಪೇಷಂಟ್ ಬಂದ್ಬಿಟ್ಟು, ಮೇಡಮ್ ಇವತ್ ಇಷ್ಟು ದಿವಸ ನಾನು ಮಕ್ಕಳು ಇಲ್ಲ ಅಂತ ಬಂದು ಅಳ್ತಾ ಇದ್ದೆ ನಿಮ್ ಮುಂದೆ, ಇವತ್ ಬಂದು ಅಳ್ತಾ ಇರೋದು ಇದು ಸಂತೋಷದ ಕಣ್ಣೀರು ಅಂತ ಹೇಳಿದಾಗ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡದಾದ ಯಾವುದೇ ಆದ ಬಹುಮಾನವಿಲ್ಲವೇನೋ ಅನ್ನುವಂತಹ ಪ್ರಕ್ರಿಯೆಗಳು.
1: ಅವರ ಆ ಸಂತೋಷವೇ ನಿಮ್ಮಲ್ಲಿ ಸಾರ್ಥಕತೆಯನ್ನು ಮೂಡಿಸ್ತದೆ ಅಲ್ವೇ ಡಾಕ್ಟ್ರೆ? ನೋಡಿ, ನಿಮ್ಮಲ್ಲಿಗೆ ಬಂದವರು 80% ಸಕ್ಸೆಸ್ ಕೇಸ್ಗಳಿವೆ ಅಂತ ಕೇಳಿ ಬಂತು. ಈಗ ಗರ್ಭಧಾರಣೆ ಆದ ಮೇಲೆ ಗರ್ಭಕ್ಕೆ ಸಂಸ್ಕಾರವನ್ನು ಕೊಡೋದು ಹೇಗೆ?
0: ಗರ್ಭ ಸಂಸ್ಕಾರ ಅಂದ್ರೆ ಗರ್ಭದಲ್ಲಿರುವ ಮಗು ಜಗತ್ತಿಗೆ ಪರಿಚಯಿಸುವುದರ ಮೊದಲೇ ತಾಯಿ ಅದರೊಂದಿಗೆ ನಡೆಸುವಂತ ಗರ್ಭ ಸಂವಾದ ಮಾತು ಷಷ್ಠೀ ದಿಹಿ ಅಂತ ಹೇಳ್ತೀವಿ. 6 ತಿಂಗಳಲ್ಲಿ ಮಗುವಿಗೆ ಒಂದು ಹೊರಗಿನ ಪ್ರಪಂಚದ ಧ್ವನಿಗಳು ಕೂಡ ಆಲಿಕೆಯ ಸಾಮರ್ಥ್ಯ ಬರುತ್ತೆ. ಮೊದಲನೇ 3 ತಿಂಗಳಲ್ಲಿ ನರ್ವಸ್ ಸಿಸ್ಟಮ್ ಮೆದುಳು ಬೆಳವಣಿಗೆ ಆದರೆ ಅದರ ಬುದ್ಧಿ ಅನಾಲಿಸಿಸ್ ಪವರ್ ವಿಲ್ ಸ್ಟಾರ್ಟ್ ಫ್ರಮ್ 6th month. ಹಾಗಾಗಿ ಆ ಸಂದರ್ಭದಲ್ಲಿ ಇವನ್ ಗರ್ಭವತಿ ರಕ್ತದೊತ್ತಡ ಹಂತ

0: ನಕಾರಾತ್ಮಕ ಹಾಗೂ ಸಾತ್ವಿಕ ಚಟುವಟಿಕೆಗಳು ಗರ್ಭಿಣಿಯ ಮೇಲೆ ಅತಿ ಪರಿಣಾಮವನ್ನು ಬೀರುತ್ತದೆ. ಸಂಸ್ಕಾರ ಅತಿ ಮುಖ್ಯವಾದಂಥದ್ದು
1: ಅಲ್ವಾ? ಅದನ್ನ ಎಷ್ಟು ದಿನಗಳವರೆಗೆ ನೀವು ಕೌನ್ಸಿಲಿಂಗ್ ಮಾಡ್ತೀರಿ, ಆ ರೀತಿ ಸಂಸ್ಕಾರವನ್ನು ಕೊಡಲು ಪ್ರಯತ್ನಿಸ್ತೀರಾ?
0: ಗರ್ಭ ಸಂಸ್ಕಾರ ಅನ್ನುವಂಥದ್ದನ್ನು ನಾನು ಇಲ್ಲಿ ಎರಡು ನನ್ನ ಅನುಭವದ ಮೇರೆಗೆ ಗರ್ಭ ಧಾರಣೆಯ ಪೂರ್ವದಲ್ಲಿಯೇ ಪ್ರೀ ಕನ್ಸೆಪ್ಷನಲ್ ಅಂತ ಏನು ಹೇಳ್ತೀವಿ ಕೌನ್ಸಿಲಿಂಗ್ ಆರ್ ಥೆರಪೀಸ್, ಆ ಸಂದರ್ಭದಲ್ಲಿನೇ ಯೋಗ, ಆಧ್ಯಾತ್ಮಿಕವಾದಂಥ ವಿಚಾರಗಳು, ಸಾತ್ವಿಕ ಚಟುವಟಿಕೆಗಳು, ಆ ಸಾತ್ವಿಕ ಆಹಾರ, ಪ್ರಾಣಾಯಾಮ, ಇದರಿಂದ ದೇಹವು ಕ್ರಿಯಾಶೀಲತೆಗೊಳಗಾಗುತ್ತೆ. ಗರ್ಭಧಾರಣೆಯ ತದನಂತರದಲ್ಲಿ ನಾವು ಲಘು ವ್ಯಾಯಾಮ, ಯೋಗ ನಿದ್ರೆ ಹಾಗೂ ಅತಿಯಾಗಿ ಜೀರ್ಣಕ್ರಿಯೆಗೆ, ಅಂದರೆ ಜೀರ್ಣಕ್ರಿಯೆಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಯಾವಾಗ ಟಾಕ್ಸಿನ್ಸ್ ಅಥವಾ ವಿಷಕಾರಿಗಳ ಬೆಳವಣಿಗೆ ಆಗ್ತದೆ ದೇಹದಲ್ಲಿ, ಮನುಷ್ಯನಲ್ಲಿ ಜಡತ್ವ ಬರುತ್ತದೆ, ಕ್ರಿಯಾಶೀಲತೆ ಕಡಿಮೆ ಆಗುತ್ತದೆ. ಆದ ಕಾರಣಕ್ಕಾಗಿ ಲಘು ಆಹಾರಗಳ ಸೇವನೆ, ಆದಷ್ಟು ಹಣ್ಣು ತರಕಾರಿಗಳು, ಡ್ರೈ ಫ್ರೂಟ್ಸು, ಈ ಥರದ್ದು ಒಂದು ಆಹಾರ ಪದ್ಧತಿ, ಜೀವನ ಶೈಲಿಯ ಬದಲಾವಣೆಗಳು, ಸ್ವಚ್ಛಂದವಾಗಿ ಹೊರಗಿನ ಪರಿಸರದಲ್ಲಿ ನಿಯಮಿತವಾದಂಥ ವ್ಯಾಯಾಮ, ಕಾಲ್ನಡಿಗೆಗಳು ಕನಿಷ್ಠ 15 ನಿಮಿಷ, ಬೆಳಗ್ಗೆ ಅಥವಾ ಸಾಯಂಕಾಲದಲ್ಲಿ ಹಕ್ಕಿಗಳ ಪ್ರಕೃತಿಯೊಂದಿಗೆ ತಮ್ಮ ಒಡನಾಟಗಳನ್ನು ಇಟ್ಕೊಳ್ಳೋದು ಗರ್ಭಿಣಿಗೆ ಅತ್ಯುತ್ತಮ ಪರಿಣಾಮ ಬೀರುತ್ತದೆ ಅಂತ ಹೇಳ್ಬೋದು.
1: ಡಾಕ್ಟ್ರಿ, ಹೋಗ್ತಾ ಹೋಗ್ತಾ ನಮ್ಮ ಕೇಳುಗರಿಗೆ ಈ ಬಂಜೆತನದ ಬಗ್ಗೆ ಯಾವ ಕಿವಿಮಾತನ್ನು ಹೇಳಲು ಬಯಸ್ತೀರಿ?
0: ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ ಪದ್ಧತಿ, ದಾಂಪತ್ಯದಲ್ಲಿ ಸಾಮರಸ್ಯ ಬಂಜೆತನಕ್ಕಿರುವ ಮುಖ್ಯ 3 ಸೂತ್ರಗಳಾದರೆ, ಜೊತೆ ಜೊತೆಗೆ ಅನುಭವಿ ವೈದ್ಯರ ಮೇಲೆ ವಿಶ್ವಾಸ ಹಾಗೂ ಚಿಕಿತ್ಸೆಯಲ್ಲಿ ತಾಳ್ಮೆ, ಈ ಅಂಶಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಸಂತಾನಹೀನತೆ ಎಂದರೆ ಜೀವನದಲ್ಲಿ ಸೋಲಲ್ಲ, ಇದು ಚಿಕಿತ್ಸೆ ಪಡೆಯಬಹುದಾದ ವೈದ್ಯಕೀಯ ಸಮಸ್ಯೆ. ಇಂದಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಪರಿಣಾಮಕಾರಿ ಚಿಕಿತ್ಸೆಗಳು ಲಭ್ಯವಿವೆ. ಆತಂಕ ಅಥವಾ ಮುಜುಗರ ಪಡುವ ಅಗತ್ಯವಿಲ್ಲ. ಈ ನಿಟ್ಟಿನಲ್ಲಿ ಒಂದು ಸಂದೇಶ ಏನು ಅಂತಂದ್ರೆ, ಪ್ರತಿ ಸಂದರ್ಭದಲ್ಲಿ ಮಹಿಳೆಯನ್ನು ದೂಷಿಸದೆ ಸಕ್ರಿಯವಾಗಿ ಪುರುಷರು ಚಿಕಿತ್ಸೆಗೆ ಅಥವಾ ಪರೀಕ್ಷೆಗೆ ಒಳಗಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ಈ ದಾಂಪತ್ಯ ಜೀವನದಿಂದ ಬಂಜೆತನವನ್ನ ನಿವಾರಣೆ ಮಾಡಬಹುದು ಅಂತ ಹೇಳ್ತಾ, ಬಂಜೆತನದಿಂದ ಬಳಲುತ್ತಿರುವ ದಂಪತಿಗಳಿಗೆ ಆದಷ್ಟು ಬೇಗ ತಂದೆ ತಾಯಿ ಆಗುವ ಭಾಗ್ಯ ಲಭಿಸಲಿ ಎಂದು ಹಾರೈಸುತ್ತೇನೆ.
1: ತುಂಬಾ ತುಂಬಾ ಸಂತೋಷ ಡಾಕ್ಟ್ರೆ. ಹಾಗಿದ್ರೆ ನಿಮಗೆ ಸಂಪರ್ಕಿಸಬೇಕಾದ ನಂಬರ್ ಅನ್ನು ಒಮ್ಮೆ ಹೇಳ್ಬಿಡಿ.
0: 9019362989.
1: ಹಾ, ಕೇಳಿ ಪ್ರಿಯ ಕೇಳುಗರೆ, ನಿಮಗೆ ಡಾಕ್ಟರ್ ಶಾರದಾ ಪಾಟೀಲ್ ಅವರಿಗೆ ಸಂಪರ್ಕಿಸಬೇಕಾದ್ರೆ 9019936298 ಈ ನಂಬರ್ಗಳಿಗೆ ಸಂಪರ್ಕಿಸಿರಿ. ನೆನಪಿಡಿ ಪ್ರಿಯ ಕೇಳುಗರೆ, ಬಂಜೆತನವು ಶಾಪವಲ್ಲ, ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ, ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ವೈದ್ಯರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಬಂಜೆತನವನ್ನು ನಿವಾರಿಸಿಕೊಳ್ಳಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಹಿರಿಯರ ಕಾಳಜಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಅಂತ ಹೇಳ್ತಾ, ನಮಸ್ಕಾರ ಡಾಕ್ಟ್ರೆ.
0: ನಮಸ್ಕಾರ. ಇದುವರೆಗೆ
1: ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್
2: ಅವರೊಂದಿಗೆ ಸಂದರ್ಶನ ಕೇಳಿ. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆಎಂ ಚಂದೂನವರ್.
3: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 19 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 December 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳ ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನು ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ.

0: ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿಗೆ ಸಂಪರ್ಕಿಸಬಹುದಾಗಿದೆ. ಹೀಗೆ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಿದ ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳುಹಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಎಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಅರ್ಹವಿರುವುದಿಲ್ಲ. ಯಾರು ಅಂತಂದರೆ, ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, MLAಗಳು, MPಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಾಯಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ಒಟ್ಟು 6,000 ರೂಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ, ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 21 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು, ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,28,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ ಜೆಎಂ ಚಂದೂನವರ್.
2: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ವಾರ್ತೆಗಳ ವಿವರ. ಲೋಕಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಕಳೆದ ತಿಂಗಳು 20 ಪ್ರಾರಂಭವಾದ ಮಳೆಗಾಲದ ಅಧಿವೇಶನವು 25 ದಿನಗಳಲ್ಲಿ 19 ಕಲಾಪಗಳೊಂದಿಗೆ ಇಂದು ಮುಕ್ತಾಯಗೊಂಡಿತು. ವ್ಯಾಪಕ ಶ್ರೇಣಿಯ ಶಾಸಕಾಂಗ ಮತ್ತು ರಾಷ್ಟೀಯ ವಿಷಯಗಳ ಕುರಿತ ಚರ್ಚೆಗಳಿಗೆ ಸದನ ಸಾಕ್ಷಿಯಾಯಿತು. ಸಾರ್ವಜನಿಕ ಪರೀಕ್ಷೆಗಳು, ಅನ್ಯಾಯದ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026, ತೆರಿಗೆ ಮತ್ತು ಇತರ ಕಾನೂನುಗಳು ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಮತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸೇರಿದಂತೆ ಹಲವಾರು ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ನೀಟ್ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸ್ ಕ್ರಮ ಮತ್ತು ಅಯೋಧ್ಯೆ ರಾಮಮಂದಿರ ಕಾಣಿಕೆಯಲ್ಲಿ ನಡೆದ ಅವ್ಯವಹಾರಗಳ ವಿಷಯದ ಕುರಿತ ಚರ್ಚೆಗಳು ಅಧಿವೇಶನವನ್ನು ಪದೇ ಪದೇ ಅಡ್ಡಿಪಡಿಸಿತು. ಸಂಸತ್ತು 2026 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿದ್ದು ಇಂದು ರಾಜ್ಯಸಭೆಯು ಅದನ್ನು ಅನುಮೋದಿಸಿದೆ. ಭಾರತ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಬೆಳಿಗ್ಗೆ 11 ಸದನವು ಸಭೆ ಸೇರಿದಾಗ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು 1957 ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಭಾರತದ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಮತ್ತು ದೇಶದ ಹೆಚ್ಚುತ್ತಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆಯನ್ನು ಪೂರೈಸಲು ಸುಸಜ್ಜಿತವಾಗಿಸುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಎಂಎಂಡಿಆರ್ ಕಾಯ್ದೆಯಡಿಯಲ್ಲಿ ನಿಗದಿಪಡಿಸಲಾದ ನಿಯತಾಂಕಗಳಿಗೆ ಅನುಗುಣವಾಗಿ ಖನಿಜ ಅಂಶವನ್ನು ಹೊಂದಿರುವ ಭೂಮಿಯನ್ನು ನಿಯಂತ್ರಿಸುವುದನ್ನು ಮಸೂದೆಯ ಮೂಲಕ ಕೇಂದ್ರವು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಹಕಾರಿಯಾಗಲಿದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಜಿ ಕಿಶನ್ ರೆಡ್ಡಿ, ಸರ್ಕಾರ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಂಡಿದ್ದು ಗಣಿಗಾರಿಕೆ ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಿಸಲು ಹರಾಜು

0: ಗಳನ್ನು ನಡೆಸಿದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಮೊದಲು ಭಾರತದ ಖನಿಜ ಸಂಪನ್ಮೂಲಗಳನ್ನು ಕಳಪೆಯಾಗಿ ನಿರ್ವಹಿಸಲಾಗುತ್ತಿತ್ತು. ಸ್ಥಾಪಿತ ಹಿತಾಸಕ್ತಿಗಳು ವಲಯದ ಮೇಲೆ ಪ್ರಭಾವ ಬೀರುತ್ತಿದ್ದವು. ಇದರಿಂದ ವ್ಯವಸ್ಥೆಯಲ್ಲಿ ಅಕ್ರಮಗಳು ಚಾಲ್ತಿಯಲ್ಲಿದ್ದವು ಎಂದು ಆರೋಪಿಸಿದರು. ಖನಿಜ ಸಂಪನ್ಮೂಲ ದೇಶದ ಅಭಿವೃದ್ಧಿಗೆ ಅಗತ್ಯವಾದ ರಾಷ್ಟೀಯ ಆಸ್ತಿ ಎಂದು ಸರ್ಕಾರ ನಂಬುತ್ತದೆ. ಈ ದಿಸೆಯಲ್ಲಿ ರಾಷ್ಟೀಯ ಹಿತಾಸಕ್ತಿಗಾಗಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ಕಲ್ಲಿದ್ದಲು ಉತ್ಪಾದನೆಯನ್ನು ಗರಿಷ್ಠಗೊಳಿಸಿದೆ ಎಂದು ಸಚಿವರು ಹೇಳಿದರು. ದೇಶಾದ್ಯಂತ ಸರ್ಕಾರ ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸುತ್ತಿದೆ. ಅದರಲ್ಲಿ ಶೇಕಡಾ 73% ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ಬರುತ್ತಿದೆ ಎಂದು ಅವರು ಹೇಳಿದರು. 2014-15 ರಾಜ್ಯ ಸರ್ಕಾರಗಳು ಖನಿಜ ಆದಾಯದ ಶೇಕಡಾ 65% ಪಡೆದಿದ್ದರೆ, ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿ ಅವುಗಳ ಪಾಲು ಶೇಕಡಾ 85%ಕ್ಕೆ ಏರಿದೆ. ಈ ಹೆಚ್ಚಳವು ರಾಜ್ಯಗಳೊಂದಿಗೆ ಹೆಚ್ಚಿನ ಆದಾಯ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳುವ ಮೋದಿ ಸರ್ಕಾರದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ತಿಳಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಪರಿವರ್ತಿಸುವ ದೃಢ ಸಂಕಲ್ಪ, ಪರಿಶ್ರಮ ಮತ್ತು ಧೈರ್ಯವನ್ನು ಹೊಂದಿರುವ ವ್ಯಕ್ತಿಯು ಜೀವನದ ಸವಾಲುಗಳಿಂದ ಎಂದಿಗೂ ಸೋಲನುಭವಿಸುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ನಿರಂತರ ಪ್ರಯತ್ನ ಮತ್ತು ಅಚಲ ಸಂಕಲ್ಪದ ಮೂಲಕ ವ್ಯಕ್ತಿಯು ಮುನ್ನಡೆದು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುತ್ತಾನೆ ಎಂದು ತಿಳಿಸಿರುವ ಪ್ರಧಾನಿ ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಮತ್ತು ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 115 ಕಲಾವಿದರಿಗೆ ಪ್ರದಾನ ಮಾಡಿದರು. ಸಂಗೀತ, ನೃತ್ಯ, ರಂಗಭೂಮಿ, ಜಾನಪದ ಮತ್ತು ಬುಡಕಟ್ಟು ಕಲೆಗಳು, ಬೊಂಬೆಯಾಟ, ಸಾಂಪ್ರದಾಯಿಕ ರಂಗಭೂಮಿ ಸೇರಿದಂತೆ ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಫೆಲೋಶಿಪ್ಗೆ ಆಯ್ಕೆಯಾದವರು ಮತ್ತು ಪ್ರಶಸ್ತಿ ಪುರಸ್ಕೃತರು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೇರಿದವರಾದರೂ ದೇಶವನ್ನು ಒಟ್ಟಾರೆಯಾಗಿ ಪ್ರತಿನಿಧಿಸುತ್ತಾರೆ. ಅಕಾಡೆಮಿ ಫೆಲೋ ಗೌರವವು 3 ಲಕ್ಷ ರೂಪಾಯಿಗಳ ನಗದನ್ನು ಹೊಂದಿದ್ದರೆ, ಅಕಾಡೆಮಿ ಪ್ರಶಸ್ತಿಯು ತಾಮ್ರಪತ್ರ ಮತ್ತು ಅಂಗವಸ್ತ್ರದ ಜೊತೆಗೆ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಪರಿಚಯಿಸಿದ ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ನೀಡಲಾದ ಎಲ್ಲಾ ಇತರ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳನ್ನು ಕಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿದೆ. ಹಿಂದಿನ ವ್ಯವಸ್ಥೆಯಡಿಯಲ್ಲಿ ನೀಡಲಾದ ಪ್ರಮಾಣ ಪತ್ರಗಳು ತಮ್ಮ ಸಿಂಧುತ್ವವನ್ನು ಕಳೆದುಕೊಂಡಿವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಒಬಿಸಿ ವಿವಾದವು 2010 ನಂತರದ ಅವಧಿಗೂ ಹಿಂದಿನದ್ದಾಗಿದ್ದು, ಅಂದಿನ ತೃಣಮೂಲ ಕಾಂಗ್ರೆಸ್ ಸರ್ಕಾರವು ಒಬಿಸಿ ಸಮುದಾಯಗಳನ್ನು ಒಬಿಸಿಎ ಮತ್ತು ಒಬಿಸಿಬಿ ಎಂದು 2 ವರ್ಗಗಳಾಗಿ ವಿಂಗಡಿಸಿತ್ತು. ಬಳಿಕ ಒಬಿಸಿ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ನಡೆದ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಆರೋಪಗಳು ಕಾನೂನು ಸವಾಲುಗಳಿಗೆ ಕಾರಣವಾಯಿತು. ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಈ ಹಿನ್ನೆಲೆಯಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ದೇವಾಲಯಗಳ ನವೀಕರಣ ಮತ್ತು ಪುನರ್ ನಿರ್ಮಾಣದಿಂದ ಹಿಡಿದು ಯಾತ್ರಾ ಸ್ಥಳಗಳ ಅಭಿವೃದ್ಧಿಯವರೆಗೆ ಪರಂಪರೆಯ ಸಂರಕ್ಷಣೆ ಮತ್ತು ಪುನಃ ಸ್ಥಾಪನೆಗೆ ಅಹಲ್ಯಾಬಾಯಿ ಹೋಲ್ಕರ್ ಅವರು ಅಪ್ರತಿಮ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಮಹಿಳಾ ಶಿಕ್ಷಣ ಮತ್ತು ವಿಧವೆಯರ ಪುನರ್ ವಿವಾಹವನ್ನು ಉತ್ತೇಜಿಸುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮೂಲಕ ಅಹಲ್ಯಾಬಾಯಿ ಹೋಲ್ಕರ್ ಅವರು ಸಾರ್ವಜನಿಕ ಕಲ್ಯಾಣ, ನ್ಯಾಯ ಮತ್ತು ಉತ್ತಮ ಆಡಳಿತಕ್ಕೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಹಲ್ಯಾಬಾಯಿ ಹೋಲ್ಕರ್ ಅವರು ಜನಕೇಂದ್ರಿತ ಆಡಳಿತ, ಅದಮ್ಯ ಧೈರ್ಯ ಮತ್ತು ಪ್ರವೀಣ ಆಡಳಿತದ ಅಸಾಧಾರಣ ಮಾದರಿಯನ್ನು ಪ್ರದರ್ಶಿಸಿದರು ಎಂದು ಹೇಳಿದ್ದಾರೆ. ಸಮಾಜದ ವಂಚಿತ ಮತ್ತು ಬುಡಕಟ್ಟು ಸಮುದಾಯಗಳ ಜೀವನೋಪಾಯ ಹಾಗೂ ಕಲ್ಯಾಣಕ್ಕಾಗಿ ಅವರು ಹಲವಾರು ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡರು. ಅವರ ಜೀವನವು ನ್ಯಾಯ, ಉತ್ತಮ ಆಡಳಿತ, ಮಹಿಳಾ ಸಬಲೀಕರಣ, ಸಾರ್ವಜನಿಕ ಕಲ್ಯಾಣ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಸ್ಫೂರ್ತಿದಾಯಕ ಕಥೆಯಾಗಿದೆ ಎಂದು ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ರಾಷ್ಟೀಯ ಜೀವವೈವಿಧ್ಯ ಪ್ರಾಧಿಕಾರ ಎನ್ಬಿಎ ಸಾಸಿವೆ ಜೆನೆಟಿಕ್ ರಿಸೋರ್ಸಸ್ನಿಂದ ಬರುವ 15 ಕೋಟಿ ರೂಪಾಯಿಗಳಿಗೂ ಅಧಿಕ ಪ್ರವೇಶ ಮತ್ತು ಲಾಭ ಹಂಚಿಕೆ ಎಬಿಎಸ್ ಆದಾಯವನ್ನು ಬಿಡುಗಡೆ ಮಾಡಿದೆ. ಈ ಮೊತ್ತವು 26 ರಾಜ್ಯ ಜೀವವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವವೈವಿಧ್ಯ ಮಂಡಳಿಗಳಿಗೆ ಹರಿಯುತ್ತದೆ. ಪ್ರತಿ ರಾಜ್ಯದಲ್ಲಿ ಸಾಸಿವೆ ಬೆಳೆಯುವ ಪ್ರದೇಶದ ಆಧಾರದ ಮೇಲೆ ಎಬಿಎಸ್ ಪಾಲನ್ನು ಲೆಕ್ಕ ಹಾಕಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
4: ಆಕಾಶವಾಣಿ ಚಿತ್ರಗೀತೆಗಳು.

0: ಚಿತ್ರ ಒಂದೂರಲ್ ಒನ್ ಲವ್ ಸ್ಟೋರಿ, ಹಾಡಿದ್ದಾರೆ ಎಂಪಿ ಅರುಣ್.
1: ಹಾದಿಲ್ ಬೀದಿಲ್ ಹೋಗ ಹುಡುಗಿರ್ನೆಲ್ಲ ಕಣ್ಣು ನೋಡುತ್ತೈತೆ ಬೆಕ್ಕು ಬೆಕ್ಕು ಅಂತ.

0: ಚಿತ್ರಗೀತೆಗಳನ್ನ ಕೇಳಿದ್ರಿ. ಇನ್ನೀಗ ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಕೆಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
3: ತನ್ನ ಮನೆಗೆ ಬಂದಳು ವಿಷಯ, ಮನಸ್ಸಿನಲ್ಲಿ ವಿರಹ ಭಾವನೆ ತುಂಬಿಬಿಟ್ಟಿದೆ, ಹೊತ್ತು ಕಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ, ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂಡ್ತಾ ಇಲ್ಲ, ಆಪ್ತ ಸಖಿಯರ ಮಾತುಗಳು ಕೇಳ್ತಾ ಇಲ್ಲ, ಯಾವ ಅಲಂಕಾರವೂ ಬೇಡ ಹಾಗಾಗ್ಬಿಟ್ಟಿದೆ, ಯಾವುದರಲ್ಲೂ ಅಪೇಕ್ಷೆ ಇಲ್ಲದಿದ್ದ ಹಾಗೆ ನಿರಾಸಕ್ತಳಾಗಿ ವಿರಹದ ಉರಿಯಿಂದ ಚಂದ್ರಹಾಸನನ್ನೇ ಧ್ಯಾನಿಸ್ತಾ ಕಾಲ ಕಳೀತಾ ಇದ್ದಾಳೆ. ಅವರಿಗೆ ಇವಳ ಸಂತಾಪದಿಂದ ಗೊತ್ತಾಯಿತು, ಬಹುಶಃ ಇವಳು ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಿರಹ ವ್ಯಥೆಯಿಂದ ಒದ್ದಾಡ್ತಾ ಇದ್ದಾಳೆ ಅಂತ.

ಏನು ಮಾಡಿದರೆ ಇವಳ ಮನಸ್ಸಿನ ತಾಪ ಕಡಿಮೆ ಆದೀತು, ಇವಳ ಮನಸ್ಸಿನ ಭಾವ ಅಥವಾ ಅವಳ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿರುವ ಇವಳ ಆಸೆ ನೆರವೇರಿಯಿತು ಅಂತ ಯೋಚನೆಯನ್ನು ಮಾಡ್ತಾ ಎಲ್ಲ ಸಖಿಯರು ಹೇಳ್ತಾ ಇದ್ದಾರೆ, ಇವಳ ಮನದ ಎಣಿಕೆ ಕೈಗೂಡಲಿ ಅಂತ ಹೇಳಿ ನಾವೆಲ್ಲರೂ ಸಹ ಅನೇಕ ರೀತಿಯ ಹೂವು, ಸುಗಂಧ, ಅಕ್ಷತೆ ಇತ್ಯಾದಿಗಳಿಂದ, ಅನೇಕ ರೀತಿಯ ಹಣ್ಣುಗಳಿಂದ, ಮೋದಕ ಮುಂತಾದ ನೈವೇದ್ಯದಿಂದ, ಧೂಪ ದೀಪದಿಂದ ಈಶ್ವರನ ವಲ್ಲಭೆಯಾದ ಪಾರ್ವತಿಯ ಪೂಜೆಯನ್ನು ವರ್ಷ ವರ್ಷವೂ ಮಾಡ್ತೇವೆ, ಗೌರಿ ಪೂಜೆಯನ್ನು ನಾವು ಮಾಡ್ತೇವೆ, ಮಾಡೋಣ, ಅದರ ಪ್ರಯತ್ನದಿಂದ ಪುಣ್ಯದ ಫಲದಿಂದ ಇವಳ ಆಸೆ ನೆರವೇರಲಿ ಅಂಥೇಳಿ ಎಲ್ಲ ಸಖಿಯರು ಗೌರಿ

ತನ್ನ ಅರಮನೆಯಂತಹ ರಾಜಪ್ರಾಸಾದದ ಏಳನೆಯ ಅಂತಸ್ತಿನಲ್ಲಿ ಕೂತ್ಕೊಂಡು ಚಂದ್ರಶಾಲೆಯಲ್ಲಿ ಕೂತ್ಕೊಂಡು ವ್ಯಥೆಯನ್ನು ಪಡ್ತಾ ಇರುವ ಈ ವಿಷಯ ಚಂದ್ರಹಾಸ ಬರುವಂತಹ ದಾರಿಯನ್ನೇ ನೋಡ್ತಾ ಇದ್ದಾಳೆ. ಇಷ್ಟರ ಮಧ್ಯದಲ್ಲಿ ಸಖ್ಯರು ಆಡುವಂತಹ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಇವಳ ಮನಸ್ಸಿನ ಅಭಿಲಾಷೆಯನ್ನು ನೆರವೇರಿಸುವಂತಹ ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದನ್ನು ಕೇಳಿ ಇವಳು ಸಹ ಮನಸ್ಸು ಅನ್ಕೊಳ್ತಾಳೆ, ತಾಯೇ ನನ್ನ ತಂದೆ ಏನು ಪತ್ರವನ್ನು ಬರೆದು ಕಳಿಸಿದ್ದಾನೋ ಅದನ್ನು ನನ್ನ ಅಣ್ಣ ಮದನ ಪಾಲಿಸುವಂತೆ ನೀನು ಅನುಗ್ರಹವನ್ನು ಮಾಡು, ನಿನ್ನ ಕೃಪೆಯ ಮಳೆಯನ್ನು ನನ್ನ ಮೇಲೆ ಸುರಿಸು ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಅವನತ ಮುಖಿಯಾಗಿ ಪಾರ್ವತಿಯನ್ನು ಬೇಡ್ಕೊಳ್ತಾ ಇದ್ದಾಳೆ. ವಿಷಯ

ಕಡೆಗೆ ವಿಷಯ ವಿರಹ ವೇದನೆಯಿಂದ ನರಳ್ತಾ ಇರಬೇಕಾದ್ರೆ ಈ ಕಡೆಗೆ ಚಂದ್ರಹಾಸ ನಿಶ್ಚಿಂತನಾಗಿ ಮಲಗಿದ್ದಾನೆ. ಸೂರ್ಯ ಮುಳುಗುವ ಹೊತ್ತಾಗಿದೆ. ಆಗ ಚಂದ್ರಹಾಸನಿಗೆ ಎಚ್ಚರ ಆಯಿತು. ಹತ್ತಿರದಲ್ಲಿಯೇ ಇರುವ ಸರೋವರಕ್ಕೆ ಬಂದು ಅಲ್ಲಿ ಮುಖವನ್ನು ತೊಳೆದು ಬಾಯಿ ಮುಕ್ಕಳಿಸಿ ಉಗುಳಿ ಆಮೇಲೆ ಕರ್ಪೂರದ ತಾಂಬೂಲವನ್ನು ಹಾಕಿಕೊಂಡಿದ್ದಾನೆ. ನಂತರ ಮರದ ಸಮೀಪದಲ್ಲಿಯೇ ಕಟ್ಟಿರುವ ತನ್ನ ಕುದುರೆಯನ್ನು ಬಿಚ್ಚಿ ಅದರ ಮೇಲೆ ಕುಳಿತುಕೊಂಡು ತನ್ನ ಅನುಚರರು ಸೇವಕರೊಡನೆ ರಾಜಧಾನಿಯ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅನೇಕ ರೀತಿಯ ಶುಭ ಶಕುನಗಳು ಆಗ್ತಾ ಇದ್ದಾವೆ. ಓಹೋ, ಇದೇನು ವಿಶೇಷ ಇದೆಯಲ್ಲ, ಇದೇ ಮೊದಲನೇ ಸಲ ನಾನು ಈ ನಗರ ಪ್ರವೇಶವನ್ನು ಮಾಡ್ತಾ ಇದ್ದೇನೆ, ನೋಡಿದ್ರೆ ಶುಭ ಶಕುನಗಳಾಗ್ತಾ ಇದೆ. ಇವನು ಅರಮನೆಯ ಕಡೆಗೆ ಬರ್ತಾ ಇದ್ದಾನೆ.

ಆ ನಗರದ ಸ್ಥಿತಿಗತಿ ಹೇಗೆ ಅಂದ್ರೆ, ಕುಂತಳೇಶ್ವರ ಅಲ್ಲಿಯ ರಾಜ, ಆದರೆ ರಾಜ್ಯದ ಆಡಳಿತದಲ್ಲಿ ಅವನಿಗೆ ನಿರಾಸಕ್ತಿ. ರಾಜಗುರುವಾದಂತಹ ಗಾಲವನ ಮಾತುಗಳನ್ನು ಕೇಳ್ತಾ ತನ್ನ ಮಂತ್ರಿಯಾದ ದುಷ್ಟಬುದ್ಧಿಯನ್ನು ಸಂಪೂರ್ಣವಾಗಿ ನಂಬಿದ್ದಾನೆ. ಆ ದುಷ್ಟಬುದ್ಧಿಯ ಬಗ್ಗೆ, ಅವನ ಕೆಟ್ಟತನದ ಬಗ್ಗೆ ಇವನಿಗೆ ಸ್ವಲ್ಪವೂ ಅರಿವಿಲ್ಲ. ಹಾಗಾಗಿ ಸಂಪೂರ್ಣ ರಾಜ್ಯಭಾರವನ್ನು ದುಷ್ಟಬುದ್ಧಿಗೆ ಒಪ್ಪಿಸಿ ತನ್ನ ಪಾಡಿಗೆ ತಾನು ಹರಿಧ್ಯಾನ ಪರನಾಗಿ ಆತ್ಮಾನಂದ ಲೋಲನಾಗಿ ಕಳೀತಾ ಇದ್ದಾನೆ. ಹೀಗಿರಬೇಕಾದ್ರೆ ಈಗ ಆ ದುಷ್ಟಬುದ್ಧಿ ಬೇರೆ ಎಲ್ಲಿಗೋ ರಾಜ್ಯದಕ್ಕೆ ಸಂಚಾರಕ್ಕೆ ಅಂತ ಹೋಗಿದ್ದಾನೆ. ಹಾಗೆ ಹೋಗಿರುವುದರಿಂದ ಅವನ ಮಗನಾದಂತಹ ಮದನ ಜನಗಳ ಕಷ್ಟ ಸುಖವನ್ನ ವಿಚಾರಿಸ್ತಾ ಓಲಗದಲ್ಲಿ ಇದ್ದಾನೆ.

ಕವಿ ಬಹಳ ಚೆನ್ನಾಗಿ ಈ ಪದ್ಯದಲ್ಲಿ ವರ್ಣನೆ ಮಾಡ್ತಾನೆ. ಇವನೂ ಮದನನೇ. ಅದೇ ರೀತಿ ಈಶ್ವರನನ್ನು ಕೆಣಕಿ ಅವನ ಕೆಂಗಣ್ಣಿಗೆ ಆಹುತಿಯಾಗಿ ಸುಟ್ಟು ಹೋದಂತಹ ಆ ಮನ್ಮಥನೂ ಮದನನೇ. ಅವನಿಗೂ ಇವನಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಅವನು ಮನ್ಮಥನ ವೈರಿ, ದುಷ್ಟಬುದ್ಧಿಯ ಮಗ. ಈ ಮದನ ಶಂಕರ ಪ್ರಿಯ, ಆದ್ದರಿಂದ ಭಗವಂತನ ಭಕ್ತನು ಆಗಿದ್ದರಿಂದ ಭಗವಂತನ ಅನುಗ್ರಹದಿಂದ, ಈಶ್ವರನ ಅನುಗ್ರಹದಿಂದ ಸಾಕಷ್ಟು ಐಶ್ವರ್ಯವನ್ನ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾನೆ. ಇಂತಹ ಈ ಮಂತ್ರಿಯ ಮಗ ರತ್ನಗಳಿಂದ ಹೊಳೆಯುವಂತಹ ಚಿನ್ನದ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಅವನ ಅಕ್ಕಪಕ್ಕದಲ್ಲಿ ಸುಂದರವಾದಂತಹ ಸ್ತ್ರೀಯರು ಅವನಿಗೆ ಚಾಮರವನ್ನು ಬೀಸ್ತಾ ಇದ್ದಾರೆ. ಇಂತಹ ವೈಭವದ ವಿಲಾಸದ ಒಡ್ಡೋಲಗವನ್ನ ನಡೆಸ್ತಾ ಇದ್ದಾನೆ ರಾಜನ ಪರವಾಗಿ.

ಇಂದ್ರನ ಆಸ್ಥಾನದಂತೆ ವೈಭವೋಪೇತವಾಗಿದೆ ಆ ಒಡ್ಡೋಲಗ. ಒಂದು ಕಡೆಗೆ ಅವನ ಬಲಗಡೆಯಲ್ಲಿ ಬ್ರಾಹ್ಮಣರೆಲ್ಲ ಕೂತಿದ್ದಾರೆ, ಅದೇ ರೀತಿ ಬಲಶಾಲಿಯಾದಂತಹ ಶಕ್ತಿ ಸಂಪನ್ನರಾದಂತಹ ಕ್ಷತ್ರಿಯರು ಕೂತ್ಕೊಂಡಿದ್ದಾರೆ, ರಾಜರೆಲ್ಲ ಕೂತ್ಕೊಂಡಿದ್ದಾರೆ. ಎದುರುಗಡೆಗೆ ಅನೇಕ ವಿದ್ವಾಂಸರಾದಂತಹ ಕವಿಗಳು, ಗಮಿಕೆಗಳು, ವಾದಿಗಳು, ವಾಗ್ಭಿಗಳು, ನಟರು, ಕಲಾವಿದರು, ನರ್ತಕಿಯರು, ಗಾಯಕರು ಇವರೆಲ್ಲ ಇದ್ದಾರೆ. ಹೀಗೆ ಇವರ ಸಮೂಹದಲ್ಲಿ ಕೃಷ್ಣನ ಚರಿತ್ರೆಯನ್ನು ಸೊಗಸಾಗಿ ಹಾಡುವಂತಹ ಸಂಗೀತ ಗೋಷ್ಠಿಯನ್ನ, ಗಮಕ ಗೋಷ್ಠಿಯನ್ನ ಆಸ್ವಾದಿಸ್ತಾ ರಮಣೀಯವಾದಂತಹ ಸಭಾಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಮಂತ್ರಿಯ ಮಗನಾದಂತಹ ಮದನ.

ಈ ರೀತಿ ಬಹಳ ವಿಜೃಂಭಣೆಯಿಂದ ಆ ಮಂತ್ರಿಯ ಮಗ ಒಡ್ಡೋಲಗವನ್ನು ನಡೆಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನಗರದ ರಾಜಮಾರ್ಗದಲ್ಲಿ ನಡೆದು ಬಂದ ಚಂದ್ರಹಾಸ ಮನೆಯ ಮುಂದುಗಡೆಗೆ ಕುದುರೆಯಿಂದ ಇಳಿದ. ಅದರ ಬಾಗಿಲ ಸಮೀಪದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದಾನೆ, ಮಂತ್ರಿಯ ಮಗನನ್ನು ನಾನು ಭೇಟಿ ಮಾಡಬೇಕು ಅಂತ. ಕವಿ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾನೆ. ಮದನ ನಡೆಸ್ತಾ ಇದ್ದಂತಹ ಆಸ್ಥಾನ ಹೇಗಿತ್ತು ಅಂತಂದ್ರೆ, ಒಡ್ಡೋಲಗ ಹೇಗಿತ್ತು ಅಂತಂದ್ರೆ, ಅದಕ್ಕೆ 7 ಪ್ರಾಕಾರಗಳಿದ್ವು, 7 ಬಾಗಿಲುಗಳಿದ್ವು. ಮೊದಲನೆಯ ಬಾಗಿಲಿನಲ್ಲಿ ತಾನು ಬಂದಂತಹ ವಿಚಾರವನ್ನ ತನ್ನ ವಿವರಗಳನ್ನ ತಿಳಿಸಿದ ಚಂದ್ರಹಾಸ. ಆ 7ನೇ ಬಾಗಿಲಿನಿಂದ 6, 6ನೇ ಬಾಗಿಲಿಂದ 5, 4, 3 ಹೀಗೆ ಬರ್ತಾ 7ನೆಯ ಬಾಗಿಲಿನ ಹತ್ತಿರದಲ್ಲಿ ನಿಂತ್ಕೊಂಡಿದ್ದಂತಹ ವಿವೇಕ ಅನ್ನುವಂಥವನು ಆ ದ್ವಾರಪಾಲಕ. ಕೈಯಲ್ಲಿ ಶ್ರದ್ಧಾ ಎಷ್ಟಿ ಎನ್ನುವ ಬೆಳ್ಳಿಯ ಅಥವಾ ಬಂಗಾರದ ಕೋಲನ್ನು ಹಿಡ್ಕೊಂಡಿದ್ದಾನೆ. ಅವನಿಗೆ ಒಬ್ಬ ಆಗಂತುಕ ಬಂದು ನಿಂತ್ಕೊಂಡಿದ್ದು ಗೊತ್ತಾಗಿದೆ, ವಿಷಯ ಗೊತ್ತಾಯಿತು, ಇದನ್ನ ಮದನನಿಗೆ ತಿಳಿಸಬೇಕು ಅಂತ ಹೇಳಿ ಮದನನ ಸಮೀಪಕ್ಕೆ ಬಂದು ಹೇಳ್ತಾ ಇದ್ದಾನೆ. ಅವಧರಿಸು ಜೀಯಾ,

ಪ್ರಭು, ಕೈಯಲ್ಲಿ ಹಿಂಸಾಯಷ್ಟಿಯನ್ನ ಹಿಂಸೆಯನ್ನು ಮಾಡಲಿಕ್ಕೆ ಉಪಯೋಗಿಸುವಂತಹ ಶೂಲ, ಈಟಿ, ಕತ್ತಿ ಇತ್ಯಾದಿಗಳನ್ನು ಹಿಡ್ಕೊಂಡಂತಹ ಕ್ರೋಧ ಎನ್ನುವ ಆಪ್ತ ನಿಮ್ಮ ತಂದೆಯ ಸಮೀಪದಲ್ಲಿದ್ದು ಅವನ ಬಾಗಿಲನ್ನು ಕಾಯ್ತಾ ಇದ್ದಾನೆ. ನಾನು ನಿನ್ನ ಆಳು, ಅವನಷ್ಟು ಸಲಿಗೆ ನನಗಿಲ್ಲ. ನಾನು ನಿಮ್ಮಲ್ಲಿ ಈಗ ನಿವೇದಿಸುವ ವಿಷಯವೇನು ಅಂದರೆ, ಇಡೀ ಅಖಿಲ ಭುವನಕ್ಕೆ ಅಧಿಪತಿಯಾದಂತಹ ಒಡೆಯನಾದ ಸಾಕ್ಷಾತ್ ವಿಷ್ಣುವಿನ ಪರಮ ಭಕ್ತನಾದಂತಹ ಚಂದ್ರಹಾಸ ಎನ್ನುವ ವ್ಯಕ್ತಿ ಬಂದಿದ್ದಾನಂತೆ. ನೀವು ಯಾರು ಅಂತ ಕೇಳಿದ್ರೆ, ವಿಷ್ಣುವಿನ ದಾಸ ಹರಿದಾಸ ಅಂತ ಹೇಳಿಕೊಂಡಿದ್ದಾನಂತೆ. ಅವನನ್ನು ನಿಮ್ಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾನೆ. ಈ ವಿಚಾರವನ್ನು ತಿಳಿದು ಸುಮ್ಮನೆ ಏಕಿದ್ದೀರಿ? ಅವನಿಗೆ ದರ್ಶನವನ್ನು ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ ಅಂತ ವಿವೇಕ ಅನ್ನುವ ದ್ವಾರಪಾಲಕ ಹೇಳಿದ.

ನೀತಿಯಿಂದ ಕೂಡಿರುವ ಈ ವಿವೇಕನ ಮಾತನ್ನ ಕೇಳಿ ಮದನ್ಗೆ ಬಹಳ ಸಂತೋಷವಾಯಿತು. ತಾನು ಕೂತಿರುವ ಚಿನ್ನದ ಸಿಂಹಾಸನವನ್ನ ಇಳಿದು ಬಾಗಿಲ ಸಮೀಪಕ್ಕೆ ಬಂದ. ಚಂದ್ರಹಾಸನನ್ನು ನೋಡ್ತಿರ್ಲಿಕ್ಕೆ ಬಹಳ ಸಂತೋಷ ಆಯಿತು. ಅವನನ್ನು ನೋಡಿ ಒಬ್ಬ ಆತ್ಮ ಸಖನೆ ಸಿಕ್ಕಟ್ಟು ಸಂತೋಷವಾಯಿತು ಮದನನಿಗೆ. ಅವನನ್ನು ಅಂತಃಕರಣದಿಂದ ಎದುರುಗೊಂಡು ಆತ್ಮೀಯತೆಯಿಂದ ನಗುತ್ತಾ ಪ್ರೀತಿಯಿಂದ ಬಿಗಿದು ಅಪ್ಪಿ ಅವನ ಕೈಯನ್ನು ಹಿಡ್ಕೊಂಡು ಯಾವುದೋ ಬಹಳ ದಿನಗಳ ಸ್ನೇಹಿತನೋ ಎನ್ನುವ ಹಾಗೆ ಅವನನ್ನು ತನ್ನ ಸಭೆಗೆ ಕರೆದುಕೊಂಡು ಬಂದು ಅವನಿಗೆ ಉಚಿತವಾದ ಆಸನವನ್ನು ಕೊಟ್ಟು ತನ್ನ ಸಮೀಪದಲ್ಲಿಯೇ ಕುಳ್ಳಿರಿಸಿ ಅವನಿಗೆ ಅನೇಕ ರೀತಿಯಿಂದ ಸತ್ಕಾರವನ್ನು ಮಾಡಿದ ಮದನ. ನಂತರ ಚಂದ್ರಹಾಸ ಎಲ್ಲಿಂದ ಬಂದಿದ್ದಾನೆ ಅಂತ ಕೇಳಿದ. ಆವಾಗ ಚಂದ್ರಹಾಸ ಹೇಳ್ತಾನೆ, ನಾನು ಚಂದನಾವತಿಯ ಅರಸ. ಆವಾಗ ಇವನು ಚಂದನಾವತಿಯ ಜನಗಳ ವಿಚಾರವನ್ನು, ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ. ನಿಮ್ಮ ತಾಯಿ ಮಹಾರಾಣಿ ಮೇಧಾವಿನಿ ದೇವಿಯವರ ಆರೋಗ್ಯವೇ, ನಿಮ್ಮ ತಂದೆ ಮಹಾರಾಜ ಕುಳಿಂದಕ ಕ್ಷೇಮವೇ ಅಂತ ಎಲ್ಲ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ ಮದನ.

ಬಹಳ ಆತ್ಮೀಯತೆಯಿಂದ ಅಂತಃಕರಣದಿಂದ ಮಾತಾಡಿಸ್ತಾ ಇದ್ದಾನೆ ಮದನ ಚಂದ್ರಹಾಸನನ್ನ. ನಸು ನಗ್ತಾ ಆತ್ಮೀಯದಿಂದ ಕೇಳ್ದ, ಗೆಳೆಯ ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀಯಾ? ನಾನು ಏನು ಮಾಡಿದ್ರೆ ನಿನ್ ಸಂತೋಷ ಆಗತ್ತೆ ಅಂತ ಹೇಳಿದಾಗ ಅವಾಗ ಚಂದ್ರಹಾಸ ಹೇಳ್ತಾ ಇದ್ದಾನೆ, ನಿನ್ನ ತಂದೆ ನನ್ನನ್ನು ನಿನ್ನ ಸಮೀಪಕ್ಕೆ ಕಳಿಸಿದ್ದಾರೆ, ಅತಿ ರಹಸ್ಯವಾದಂತಹ ಒಂದು ಕೆಲಸ ನನ್ನಿಂದ ಆಗಬೇಕಾಗಿದೆ ಅಂತ ಹೇಳಿ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಈ ಪತ್ರವನ್ನು ನನ್ನ ಮಗನ ಕೈಯಲ್ಲಿಯೇ ಕೊಡಬೇಕು, ನೀನು ನಾನೇ ಕಳಿಸಿದ್ದು ಅಂತ ಗೊತ್ತಾಗಬೇಕು ಅಂತ ಹೇಳಿ ಗುರುತಿನ ಮುದ್ರೆಯನ್ನು ಸಹ ಹೇಳಿ ತನ್ನ ಕೈಲಿರ್ತಕ್ಕಂತಹ ಪತ್ರವನ್ನು ಕೊಟ್ಟ. ಇದು ಬಹಳ ಗಹನವಾದ ಗೂಢವಾದ ಗುಟ್ಟಾದ ವಿಷಯ ಅಂತ ಹೇಳಿ ಹೇಳ್ತಾ ಇದ್ದಾನೆ.

ಗುಟ್ಟಾದ ಪತ್ರವನ್ನು ನಿನಗೆ ಕೊಟ್ಟಿದ್ದಾರೆ, ಇದರಲ್ಲಿ ಏನೋ ಗಹನವಾದ ವಿಷಯವಿದೆಯಂತೆ ಅಂತ ಚಂದ್ರಹಾಸ ಹೇಳಿದಾಗ ಮದನ ಆ ಸಭೆಯಲ್ಲಿ ಇದ್ದವರನ್ನ ಅಲ್ಲಲ್ಲಿಯೇ ಕುಳ್ಳಿರಿಸಿದ. ಮದನ ತನ್ನ ಸಹೋದರನಾದ ಅಮಲ ಎನ್ನುವನ್ನು ಕರೆದುಕೊಂಡು ಏಕಾಂತ ಭವನಕ್ಕೆ ಒಳಗಡೆ ಇರುವಂತಹ ಗುಟ್ಟಾದ ಜಾಗಕ್ಕೆ ಹೋದ. ತಂದೆ ಕೊಟ್ಟಿರುವ ಪತ್ರದ ಮುದ್ರೆಯನ್ನು ತೆಗೆದ. ಆ ಪತ್ರವನ್ನು ಓದ್ತಾ ಇದ್ದಾನೆ. ತಿದ್ದಿದ ಅಕ್ಷರ ಅವನಿಗೆ ಗೊತ್ತೇ ಆಗಲಿಲ್ಲ. ವಿಷವ ಅನ್ನುವುದನ್ನು ವಿಷಯೇ ಅಂತ ಆಗಿರೋದು ಅವನಿಗೆ ಗೊತ್ತೇ ಆಗಲಿಲ್ಲ. ಅದೇ ನಿಜವಾದ ಬರಹ ಅಂತ ತಿಳ್ಕೊಂಡು ಅವನಿಗೆ ಬಹಳ ಸಂತೋಷವಾಗೋಯ್ತು. ಹರ್ಷದ ಕಡಲಿನಲ್ಲಿ ಅದ್ದಿದಷ್ಟು ಸಂತೋಷವನ್ನು ಪಟ್ಟ ಮದನ.

ಪತ್ರವನ್ನು ಓದಿ ಬಹಳ ಸಂತೋಷವಾಯಿತು. ಆಹಾ, ಬಹಳ ಒಳ್ಳೆಯದಾಯಿತು. ಪತ್ರದಲ್ಲಿ ಇರುವ ಒಕ್ಕಣೆಯ ಮಾತುಗಳು ಈ ಬಂದಿರುವ ಚಂದ್ರಹಾಸನಿಗೆ ಬಹಳ ಸೊಗಸಾಗಿ ಒಪ್ಪತ್ತೆ. ಈತನು ಮಹಾಹಿತ, ಈತನು ನಮ್ಮ ಸೀಮೆಗೆ ಅರಸನಾಗುತ್ತಾನೆ, ಸರ್ವಥಾ ಅಮಿತ್ರನು. ಆದ್ರಿಂದ ಇವನ ವಿಚಾರದಲ್ಲಿ ಕುಲ ಆಚಾರ ಶೀಲಗಳನ್ನು ನೋಡಬೇಕಾದ್ದೇ ಇಲ್ಲ. ಆದ್ದರಿಂದ ವಿಲಾಸದಿಂದ ವಿಷಯ ಮೋಹಿಸುವಂತೆ ಇವನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತೇನೆ. ಇದಕ್ಕೆ ಯೋಚನೆ ಮಾಡುವಂಥದ್ದೇನಿದೆ, ನನ್ನ ತಂಗಿಗೆ ಸರಿಯಾದ ವರ, ಯೋಗ್ಯವಾದ ವರ ಇವನೇ ಅಂತ ಯೋಚನೆ ಮಾಡಿದೆ.

ಮೊದಲಿನಾಗಿ ತಂದೆ ಮಾಡಿರುವಂತಹ ಆಜ್ಞೆ ಇದು ಅಲ್ಲದೇನೆ ನನ್ನ ಮನಸ್ಸು ಇವನ ಕಡೆಗೆ ಎಳಿತಾ ಇದೆ. ತುಂಬಾ ಸುಂದರವಾದಂತಹ ವ್ಯಕ್ತಿ, ಜೊತೆಗೆ ಕೃಷ್ಣ ಭಕ್ತ. ಆದ್ರಿಂದ ಇನ್ಮೇಲೆ ಅನುಮಾನ ಏಕೆ? ನನ್ನ ತಂಗಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಯೋಚನೆ ಮಾಡಿದೆ. ಸಾಮಾನ್ಯವಾಗಿ ಒಂದು ಮದುವೆ ಮಾಡಬೇಕಾದ್ರೆ ಒಬ್ಬ ವರನಲ್ಲಿ ಏನೇನು ಬಯಸ್ತೀವೋ ಅವೆಲ್ಲ ಇವನಲ್ಲಿ ಇದೆ. ಹೆಸರು ಚೆನ್ನಾಗಿದೆ, ಇವನು ಚಂದ್ರಹಾಸ. ತಂಗಿಯಾದಂತಹ ವಿಷಯೇ ಕನ್ನೈದೆಲೆಯಂತೆ ನೈದೆಲೆಯಂತೆ ಚೆಲುವೆ. ಆದ್ರಿಂದ ಈ ತಂಗಿಗೆ ಇವನೇ ಸರಿಯಾದ ವರ ಅಂತ ಯೋಚನೆ ಮಾಡಿ ಮದುವೆ ಮಾಡಿಕೊಡ್ತೇನೆ ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿ ಮತ್ತೆ ಮೊದಲಿನಂತೆ ರಾಜಸಭೆಗೆ ಬಂದ.

ಮತ್ತೆ ಒಡ್ಡೋಲಗೆಕ್ಕೆ ಬಂದು ಈ ವಿಷಯವನ್ನ ಎಲ್ಲರಿಗೂ ತಿಳಿಸಿದ, ಚಂದ್ರಹಾಸನಿಗೂ ತಿಳಿಸಿದ. ಚಂದ್ರಹಾಸ, ಆಗಬಹುದು, ಮಂತ್ರಿಗಳ ಮಾತು ನಮಗೂ ಶಿರೋಧಾರ್ಯ, ನನಗೂ ಇದು ಆಜ್ಞೆ ಅಂತ ಹೇಳಿ ಒಪ್ಪಿಕೊಂಡ. ಆ ಚಂದ್ರಹಾಸನನ್ನ ಅತಿಥಿ ಗೃಹದಲ್ಲಿ ಉಳಿಸಿದ್ದಾನೆ ಮದನ. ನಂತರ ಜ್ಯೋತಿಷಿಗಳನ್ನು ಕರೆಸಿದ, ಅವರ ಜಾತಕಗಳನ್ನ ಅಲ್ಲಿಯೇ ಬರೆಸಿ ತೋರಿಸ್ತಾ ಇದ್ದಾರೆ. ವಿಸ್ತಾರವಾಗಿ ನೋಡಿದಾಗ ಇವು ಪರಸ್ಪರ ಹೊಂದತ್ತೆ, ಈ ಮದುವೆಯನ್ನು ಮಾಡಬಹುದು ಅಂತ ಹೇಳಿ ಜ್ಯೋತಿಷಿಗಳು ಸಹ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಂತರ ಆ ಮದುವೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾನೆ ಮದನ. ಹೀಗಿರುವಾಗ ವಿವಾಹಕ್ಕೆ ಸಿದ್ಧತೆಗಳು ಏನಾದವು ಅನ್ನೋದನ್ನು ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಈ ಪದ್ಯದ ಮೂಲಕ. ವಿವಾಹಕ್ಕಾಗಿ ಅನೇಕ ರೀತಿಯ ತೋರಣಗಳನ್ನು ಕಟ್ಟಿಸಿದ್ದಾರೆ, ಬಾವುಟಗಳು ಹಾರಾಡ್ತಾ ಇದ್ದಾವೆ. ಆ ಬಾವುಟಗಳು ಹೇಗೆ ಹಾರಾಡ್ತಾ ಇದ್ದಾವೆ ಅಂತಂದ್ರೆ ಮೋಡವನ್ನು ಮುಟ್ಟುವಂತೆ ಹಾರಾಡ್ತಾ ಇದ್ದಾವೆ. ತೋರಣಗಳು ಅಂತರಿಕ್ಷದಲ್ಲೆಲ್ಲ ತುಂಬಿಬಿಟ್ಟವು. ಅನೇಕ ರೀತಿಯ ಮಂಗಳಮಯವಾದ ಸುವಸ್ತುಗಳನ್ನೆಲ್ಲ ಜೋಡಿಸಿಕೊಂಡಿದ್ದಾನೆ. ಅದೇ ರೀತಿ ಸ್ವರ್ಣದ ಹರಳಿದ ನವರತ್ನದ ಮಣಿಮಯವಾದಂತಹ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ, ವಿವಾಹ ಮಂಟಪವನ್ನ ರಚನೆ ಮಾಡಿದ್ದಾರೆ.

ಮದನನ ಆಜ್ಞೆಯಿಂದ ವಿವಾಹಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಶಾಸ್ತ್ರೋಕ್ತ ಧಾರ್ಮಿಕ ಕ್ರಿಯೆಗಳು ಸಹ ಚೆನ್ನಾಗಿ ನಡೀತಾ ಇದ್ದಾವೆ. ಬ್ರಾಹ್ಮಣರು ಪುರೋಹಿತರು ಎಲ್ಲರೂ ಸೇರಿ ಶಾಸ್ತ್ರವನ್ನು ನಡೆಸಿಕೊಡ್ತಾ ಇದ್ದಾರೆ, ಮಂತ್ರಗಳನ್ನು ಹೇಳ್ತಾ ಇದ್ದಾರೆ, ಮುತ್ತೈದೆಯರು ಆರತಿ ಇತ್ಯಾದಿಗಳನ್ನ ಮಾಡ್ತಾ ಇದ್ದಾರೆ, ಸೇವಕರು ಸಖಿಯರು ಎಲ್ಲರೂ ಸಹ ಚಂದ್ರಹಾಸನಿಗೆ ಅನೇಕ ರೀತಿಯ ಮಂಗಳ ಸ್ನಾನವನ್ನು ಮಾಡಿಸಿ ಅಲಂಕಾರವನ್ನ ಮಾಡಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ, ಉತ್ತಮವಾದಂತಹ ಬಟ್ಟೆಗಳನ್ನ ಉಡಿಸಿದ್ದಾರೆ, ಅವನ ಹಣೆಗೆ ಬಾಸಿಂಗವನ್ನು ಕಟ್ಟಿ ಅವನನ್ನ ವಿವಾಹ ವೇದಿಕೆಗೆ ಕರೆದುಕೊಂಡು ಬಂದು ಕೂಡಿಸಿದ್ದಾರೆ. ಕವಿ ವರ್ಣನೆ ಮಾಡ್ತಾ ಇದ್ದಾರೆ, ಯಾವ ವ್ಯಕ್ತಿಯ ಪಾಲಿಗೆ ಬದುಕು ವಿಷ ಆಗಬೇಕಾಗಿತ್ತು, ಭಗವಂತನ ಕೃಪೆಯಿಂದ ಆ ವಿಷ ಅಮೃತ ಆಗ್ತಾ ಇದೆ. ವಿವಾಹಕ್ಕೆ ಅಲಂಕೃತನಾಗಿ ಕೂತ್ಕೊಂಡಿದ್ದಾನೆ. ಇದೇನು ಆಶ್ಚರ್ಯವೇ? ಖಂಡಿತ ಅಲ್ಲ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ದೇವಪುರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ. ಅಗಲಿದ ಗಣ್ಯರಿಗೆ ಸಂತಾನದಲ್ಲಿ ಸಂತಾಪ. ಕ್ಷಮಿಸಿ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್. ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ವಿಧಾನಮಂಡಲದ ಮುಂಗಾರು ಅಧಿವೇಶನ ವಂದೇ ಮಾತರಂ ಗಾಯನದ ಮೂಲಕ ವಿಧಾನಸಭೆಯಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಸದನದ ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಜಯಚಂದ್ರ ಪೀಠ ಅಲಂಕರಿಸಿ ಮೊದಲು ಪ್ರಕಟಣೆ ಓದಿದರು. ಬಳಿಕ ಸಭಾಧ್ಯಕ್ಷರು ಸದನಕ್ಕೆ ನೂತನ ಸಚಿವರ ಹೆಸರುಗಳನ್ನು ಪರಿಚಯಿಸಿದರು. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಮೊದಲಿಗೆ ವಿಷಯ ಪ್ರಸ್ತಾಪಿಸಲು ಮುಂದಾದರು. ಇದಕ್ಕೆ ಅವಕಾಶ ನೀಡದ ಸಭಾಧ್ಯಕ್ಷರು ನಿಯಮದ ಪ್ರಕಾರ ಸದನ ನಡೆಸುವುದಾಗಿ ತಿಳಿಸಿದರು. ಬಳಿಕ ಸಭಾಧ್ಯಕ್ಷರು ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಗೌರವ ಸಲ್ಲಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಮಾಜಿ ಸಚಿವರಾದ ರಾಮಚಂದ್ರೇಗೌಡ, ಡಿ ಸುಧಾಕರ್, ವೆಂಕಟರಮಣಪ್ಪ, ಸಿ ವೀರಣ್ಣ, ಮಾಜಿ ಶಾಸಕರಾದ ಕೆಆರ್ ಶ್ರೀನಿವಾಸಯ್ಯ, ಪುಟ್ಟರಂಗನಾಥ, ಸೈಯದ್ ಯಾಸೀನ್, ವಿ ಶ್ರೀನಿವಾಸನ್, ಚಂದ್ರಶೇಖರಪ್ಪ, ವೆಂಕಟಾಚಲಯ್ಯ, ಎಸ್ ಕೃಷ್ಣಪ್ಪ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ, ಖ್ಯಾತ ಗಾಯಕಿಯರಾದ ಎಸ್ ಜಾನಕಿ, ಆಶಾ ಭೋಸ್ಲೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ, ಪರಿಸರ ತಜ್ಞ ಗಿರೀಶ್ ಭಾರದ್ವಾಜ್, ಸಾಹಿತಿ ಎವಿ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರ ಸಾಧನೆಗಳನ್ನು ಸದನ ಸ್ಮರಿಸಿತು. ಸಂತಾಪ ನಿರ್ಣಯದ ಮೇಲೆ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಅನೇಕರು ಮಾತನಾಡಿ ಸಾಧನೆಗಳನ್ನು ಕೊಂಡಾಡಿದರು. ಮೃತರ ಗೌರವಾರ್ಥ ಸದನದ ಸದಸ್ಯರೆಲ್ಲರೂ ಎದ್ದು ನಿಂತು ಮೌನಾಚರಣೆ ಸಲ್ಲಿಸಿದರು. ವಿಧಾನ ಪರಿಷತ್ತಿನ 159ನೇ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಗೊಂಡಿತು. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಂತಾಪ ಸೂಚನೆ ನಿರ್ಣಯ ಮಂಡಿಸಿದರು. ಬಳಿಕ ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದ ಎಲ್ಲಾ ಸದಸ್ಯರು ಮೇಜು ಕುಟ್ಟಿ ಸ್ವಾಗತಿಸಿದರು. ಬೋಸ್ರಾಜ್ ಸಂಪುಟಕ್ಕೆ ಸೇರ್ಪಡೆಯಾಗದ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಭಾ ನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಅಗಲಿದ ಗಣ್ಯರ ಸಂತಾಪ ಸೂಚಕವನ್ನು ಬೆಂಬಲಿಸಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಅವರು, ನನಗೆ ಮೊದಲ ಬಾರಿ ಸಚಿವ, ಮೊದಲ ಬಾರಿ ಸಭಾನಾಯಕನಾಗಿ ಆಯ್ಕೆ ಮಾಡಿದ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಭಾಪತಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಸಹಕಾರ ಬೆಂಬಲ ನೀಡುವಂತೆ ಆಡಳಿತ ಪ್ರತಿಪಕ್ಷದ ಸದಸ್ಯರಲ್ಲಿ ಮನವಿ ಮಾಡಿದರು. ವಿಧಾನಸಭೆ ಸಭಾಧ್ಯಕ್ಷರ ಸ್ಥಾನಕ್ಕೆ ಜಿಎಸ್ ಪಾಟೀಲ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ, ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯ

0: ಚಂದ್ರ ಅವರನ್ನು ವಿಧಾನಸೌಧದ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಅಭಿನಂದಿಸಿದರು. ಈ ನಡುವೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ನಾಳೆ ನಡೆಯಲಿರುವ ಚುನಾವಣೆಗೆ ಸಲೀಂ ಅಹಮದ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ವಿಧಾನ ಪರಿಷತ್ ಕಾರ್ಯದರ್ಶಿಯವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಹೊರಗಿಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಸಮುದಾಯದ ಬಗ್ಗೆ ನಾಗೇಂದ್ರ ಅವರಿಗೆ ಗೌರವವಿದ್ದರೆ ರಾಜೀನಾಮೆ ನೀಡಬೇಕು ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 185 ಕೋಟಿ ರೂಪಾಯಿ ಹಗರಣದಲ್ಲಿ ನಾಗೇಂದ್ರ ಆರೋಪಿಯಾಗಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ರಾಜಧಾನಿ ಬೆಂಗಳೂರಿನಲ್ಲಿ ಜನಜೀವನ ಸಾಮಾನ್ಯವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲ ವರ್ತಕರು, ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹಲವು ಸಂಘಟನೆಗಳು ಪ್ರತಿಭಟನೆ, ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಜಿಲ್ಲೆಯ ಚಿತ್ರಮಂದಿರಗಳು, ಮಾಲ್ಗಳು, ವಾಣಿಜ್ಯ ಮಳಿಗೆಗಳು ಮುಚ್ಚಲ್ಪಟ್ಟಿದ್ದು ಆಟೋ ಬಸ್ ಸಂಚಾರ ಎಂದಿನಂತೆ ಇದ್ದವು. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, KR ಪೇಟೆಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಜಲಾಶಯದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡ ಪರ ಹಾಗೂ ರೈತಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾವೇರಿ ನೀರಿನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿವೆ. ಮೇಕೆದಾಟು ಯೋಜನೆ ಶೀಘ್ರವೇ ಜಾರಿ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿವೆ. ಕನ್ನಡ ಪರ ಹೋರಾಟಗಾರರು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಸಾರಿಗೆ ಸಂಚಾರ, ವ್ಯಾಪಾರ ವಹಿವಾಟು ಹಾಗೂ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಇನ್ನೊಂದೆಡೆ ತೀರ್ಪು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಚಾಮರಾಜನಗರದಲ್ಲಿ ಅರಿಶಿಣ, ಕುಂಕುಮ, ಹೂ, ಕಡಲೆಪುರಿ ಎರಚಿ ವಿನೂತನ ಪ್ರತಿಭಟನೆ ನಡೆಸಿದರು. ವಿವಿಧ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬೆಂಬಲ ವ್ಯಕ್ತವಾಗಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನ ದೇಶಾದ್ಯಂತ ಆರಂಭಗೊಂಡಿದೆ. ಪ್ರತಿಯೊಬ್ಬ ಭಾರತೀಯನೂ ತನ್ನ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ಕೋಲಾರದಲ್ಲಿ ತಿಳಿಸಿದ್ದಾರೆ. ದೇಶಭಕ್ತಿ, ರಾಷ್ಟೀಯ ಏಕತೆ ಹಾಗೂ ರಾಷ್ಟ್ರಧ್ವಜದ ಗೌರವವನ್ನು ಸಾರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಬೈಕ್ ರ್ಯಾಲಿ ನಡೆಸಿತು. ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಬೃಹತ್ ರ್ಯಾಲಿಯು ಶಾಮನೂರು ಆಂಜನೇಯ ದೇವಸ್ಥಾನದ ಹತ್ತಿರ ಅಂತ್ಯಗೊಂಡಿತು. ರಾಜ್ಯದ ಹಿತಕ್ಕಾಗಿ ಬಂದ್ ವಾಪಸ್ ಪಡೆದಿರುವ ಎಲ್ಲಾ ಸಂಘಟನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಪರ ಸಂಘಟನೆಗಳ ಬೇಡಿಕೆಗಳನ್ನು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳ ಮುಖಂಡರು ತಮ್ಮನ್ನು ಭೇಟಿ ಮಾಡಿ ಬಂದ್ ಹಿಂಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಐಪಿ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ವರ್ಗಾಯಿಸಲಾಗಿದೆ. ಕಡ್ಡಾಯವಾಗಿ ಜೈಲು ಸಮವಸ್ತ್ರವನ್ನು ಧರಿಸಿ ಗ್ರಂಥಾಲಯದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳು ಪ್ರಜ್ವಲ್ಗೆ ಸೂಚನೆ ನೀಡಿದ್ದಾರೆ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಕಾರಾಗೃಹದ ಮೇಲೆ

ದಾಳಿ ನಡೆಸಿದ ಸಂದರ್ಭದಲ್ಲಿ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಫೋನ್ ಹಾಗೂ ಪೆನ್ಡ್ರೈವ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ. ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್. ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಎಸ್, ಸಮಯ ಆಗ್ತಿದೆ 3 ಗಂಟೆ. ಇನ್ನೇನು ನಮ್ಮ ಎವರ್ಗ್ರೀನ್ ಕಾರ್ಯಕ್ರಮವನ್ನು ಹಾಡುಗಳನ್ನು ಕೇಳುವಂತಹ ಸಾರಿ ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದ್ಬಿಟ್ವಿ. ಹಾಡು ಕೇಳ್ತಾ ಇದ್ರೆ ನಿಜವಾಗ್ಲೂ ಸಮಯ ಹೋಗೋದು ಗೊತ್ತಾಗೋದೇ ಇಲ್ಲ. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಹೀಗೆ ಅನಿಸಿರುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಮಯ ಇದಾಗಿದೆ. ಸೊ ನಮ್ಮ ಮುಂದಿನ ಕಾರ್ಯಕ್ರಮ, ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅದಾದ ನಂತರ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈಗ ಪ್ರಾಯೋಜಿತ ಕಾರ್ಯಕ್ರಮ, NCERT ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ.

0: आप अपने बच्चों को अवसर देते हैं कि वे विवाद का ऐसा हल स्वयं निकालें जिसमें दोनों पक्षों का फायदा हो?
1: तो श्रोताओं, इसी कार्यक्रम के साथ अब हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुमलता, जगबंधु
2: और मंजू जी के साथ विमलेश को कल तक के लिए आज्ञा दीजिए।
1: नमस्कार।
3: उमंग उमंग उमंग उमंग।
4: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
5: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम वन की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, वंदे मातरम।
6: आकाशवाणी FM रेनबो 101.9।
2: ಸಮಯ ಆಗಿದೆ 3:41. ನಮ್ಮ ಮುಂದಿನ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ
7: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
8: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
9: ನಮಸ್ಕಾರ ಸರ್.
8: ರೈತರ ವಿಷಯವಾಗಿ ನಾವು ಹಿಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ ಮಾಹಿತಿ ಕೊಡ್ತಾ ಇದ್ವಿ. ಈಗ ರೈತರಿಗೆ ಈ ಬೀಜಗಳ ಮೇಲೆ ಏನಾದರೂ ಹಕ್ಕಿದೆಯೇ, ಮತ್ತೆ ಬೆಲೆ ನಿಯಂತ್ರಣ ಅಥವಾ ಅನೇಕ ಕೆಲವು ವಿಷಯಗಳಲ್ಲಿ ಆಸ್ತಿ ವಿಷಯದಲ್ಲಿ ಕಾನೂನು ರೈತರ ವಿಷಯವಾಗಿ ಏನೇನು ಹೇಳುತ್ತೆ ಸರ್?
9: ಬೆಳೆಗೆ ಸಂಬಂಧಪಟ್ಟ ಬೀಜಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಒಂದು ಕಾನೂನನ್ನು 2001 ಜಾರಿಗೆ ತರಲಾಗಿದೆ. ಇದರಡಿಯಲ್ಲಿ ರೈತರಿಗೆ ಕೆಲವು ವಿಶೇಷ ಹಕ್ಕುಗಳಿವೆ. ಒಂದು, ತಮ್ಮ ಹೊಲದಲ್ಲಿ ಬೆಳೆದ ಬೀಜಗಳನ್ನು, ಬೆಳೆಗೆ ಸಂಬಂಧಪಟ್ಟ ಬೀಜಗಳನ್ನು ಉಳಿಸಿಕೊಳ್ಳಬಹುದು ಮತ್ತು ಇವುಗಳನ್ನು ಮರುಬಿತ್ತನೆಗೆ ಉಪಯೋಗ ಮಾಡಿಕೊಳ್ಳಬಹುದು. ಎರಡನೇದಾಗಿ, ಬೇರೆ ರೈತರ ಜೊತೆ ಈ ಬೀಜಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೀಜ ಮಾರಾಟ ಮಾಡಬಹುದು, ಆದರೆ ಯಾವುದೇ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡುವಂತಿಲ್ಲ. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿ ಇರುವಂತಹ ಸ್ಥಳೀಯ ತಳಿಗಳನ್ನು ದಾಖಲಿಸಿ ರಕ್ಷಣೆ ಮಾಡಿಕೊಳ್ಳುವಂತಹ ಹಕ್ಕು ಕೂಡ ಈ ಕಾಯ್ದೆ ಅಡಿಯಲ್ಲಿ ರೈತರಿಗೆ ಕೊಡಲಾಗಿದೆ.
8: ಈಗ ಕೆಲವು ಕಂಪನಿಗಳು ಸರ್ ಇಂಥವರ ರೈತರ ಕಡೆಯಿಂದ ತಗೊಂಡು ಅದನ್ನ ತಮ್ಮದೇ ಬೀಜ ಅನ್ನೋ ರೀತಿಯಲ್ಲಿ ಏನಾದರೂ ಈ ಪೇಟೆಂಟ್ಗಳನ್ನು ಮಾಡ್ಕೋತಾರಲ್ಲ ಸರ್, ಆವಾಗ ಏನಾಗುತ್ತೆ?
9: ಹಾ, ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವಾಗಂದ್ರೆ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಬಿಟಿ ಕಾಟನ್ ಅಥವಾ ಬಿಟಿ ಬದನೆಕಾಯಿ ಅಂತದ್ದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬೀಜಗಳನ್ನು ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಬಹುದು. ಆದರೆ ರೈತರು ಈ ಬೀಜ ಒಮ್ಮೆ ಖರೀದಿಸಿ ಬೆಳೆದರೆ ಮತ್ತೆ ಅದೇ ಬೀಜ ಉಳಿಸಿ ಬಿತ್ತಲು ಈ ಕಾಯ್ದೆಯಲ್ಲಿ ಕಂಪನಿಗಳು ಅನುಮತಿ ನೀಡುತ್ತವೆ. ಆದರೆ ಕಂಪನಿ ಬೀಜದ ಗುಣಮಟ್ಟ ಸರಿ ಇಲ್ಲದಿದ್ದರೆ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಅಥವಾ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ದೂರನ್ನು ನೀಡಬಹುದು.
8: ಹಾಗಾಗಿ ಈ ಕಂಪನಿಗಳು ನಮ್ಮ ಬೀಜಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬಾರದು ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಹೋರಾಟಗಳು
9: ನಡೆದಿದ್ದವು.
8: ಈಗ ಕೆಲವೊಂದು ಜ್ಞಾನಗಳು ರೈತರಿಗೆ ಸೀಮಿತ ಇರ್ತವೆ, ಅವ್ರಿಗೆ ಗೊತ್ತಿರ್ತದೆ, ಅದು ವಿಜ್ಞಾನಿಗಳಿಗೂ ಕೂಡ ಅದು ಆಶ್ಚರ್ಯ ಆಗುತ್ತೆ. ಆ ರೀತಿಯಾದಂತಹ ಒಂದು ಜ್ಞಾನದ ರಕ್ಷಣೆಯನ್ನ ಮಾಡಬಹುದಾ?
9: ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪ್ರಾದೇಶಿಕವಾದ ಕೆಲವು ಸಾಂಪ್ರದಾಯಿಕ ಜ್ಞಾನಗಳಿವೆ, ಅದರ ರಕ್ಷಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ, ಮತ್ತು ಮುಂದಿನ ಪೀಳಿಗೆಗಳಿಗೆ ಅದನ್ನು ಪಸರಿಸುವಂಥ ಜವಾಬ್ದಾರಿ ಕೂಡ ಪ್ರಸ್ತುತ ರೈತರಲ್ಲಿದೆ. ರೈತರ ಸಮುದಾಯ ಶತಮಾನಗಳಿಂದ ಬಳಸುತ್ತಾ ಇರುವಂತಹ ತಳಿ ಇರಬಹುದು ಅಥವಾ ಔಷಧೀಯ ಗಿಡಗಳು, ಕೃಷಿ ವಿಧಾನಗಳನ್ನು ಈ ಕಂಪನಿಗಳನ್ನು ಪೇಟೆಂಟ್ ಮಾಡಿಕೊಳ್ಳದ ಹಾಗೆ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಅಂತ ಹೇಳಿ 2002 ಆಗಿರುವಂತಹ ಕಾಯ್ದೆ ರಕ್ಷಣೆ ನೀಡುತ್ತದೆ. ಸ್ಥಳೀಯ ತಳಿಗಳನ್ನು NBPGR ಅಥವಾ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಅನ್ನುವಂಥ ಬ್ಯೂರೋನಲ್ಲಿ ದಾಖಲಿಸಬಹುದು.
8: ಅಂದ್ರೆ ಯಾವುದೇ ರೀತಿಯಾದಂತಹ ನಕಲಿ ಕೃಷಿ ಉತ್ಪನ್ನಗಳನ್ನು ಯಾರಾದರೂ ಮಾರಾಟ ಮಾಡಿದ್ರೆ ಅವಾಗ ರೈತರಿಗೆ ಅದರಿಂದ ರಕ್ಷಣೆ ಇದೆಯಾ?
9: ರಕ್ಷಣೆ ಇದೆ ಖಂಡಿತವಾಗಿ. ಅದರಲ್ಲಿ ಒಂದೇ ಏನಂದ್ರೆ ನಕಲಿ ಬೀಜ ಅಥವಾ ನಕಲಿ ಗೊಬ್ಬರ, ಕೀಟನಾಶಕ ಈ ರೀತಿ ಯಾವುದಾದ್ರೂ ಗಮನಕ್ಕೆ ಬಂದ್ರೆ ತಕ್ಷಣ ಕೃಷಿ ಇಲಾಖೆಗೆ ರೈತರು ದೂರನ್ನು ನೀಡಿ ಅಥವಾ ಬೆಳೆ ಹಾಳಾದ್ರೆ ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ ಅಥವಾ ಗ್ರಾಹಕ ವ್ಯಾಜ್ಯರ ಪರಿಹಾರ ಆಯೋಗದಲ್ಲಿ ಪರಿಹಾರವನ್ನು ಕೇಳಬಹುದು. ಆದರೆ ಒಂದು ಇಲ್ಲಿ ಗಮನಿಸಬೇಕಾದಂಥದ್ದು, ಯಾವುದೇ ರೈತರು ಬೀಜ, ಗೊಬ್ಬರ, ಕೀಟನಾಶಕ ಖರೀದಿ

0: ಮುಚ್ಚುವಾಗ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಬಿಲ್ ಅನ್ನು ನೀವು ಅಂಗಡಿಯಿಂದ ತೆಗೆದುಕೊಳ್ಳಬೇಕು.
1: ಸಹಜವಾಗಿ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿ ಮೂಡಿದೆ. ಈಗ ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ ಅವರೇ, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
4: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, वंदे मातरम.
5: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
6: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಮಾಡಿದರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:38:50. ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಆಸ್ ಯೂಶುವಲ್ ನಾನು ಬಂದ್ರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಅಂತ್ಯಕ್ಷರಿಯನ್ನ ಹಾಡಿಸ್ತೀನಿ. ಸೊ ಅಂತ್ಯಕ್ಷರಿ ಅಲ್ಲ, ಹಾಡಿನ ಏನು ಮ್ಯೂಸಿಕ್ ಇರುತ್ತೆ ಅದನ್ನು ಪ್ಲೇ ಮಾಡ್ತೀನಿ. ಅದನ್ನು ನೀವು ಕಂಡು ಹಿಡಿಬೇಕು. ಕಾಲ್ ಮಾಡಿದವ್ರಿಗೆ ಮೊದಲ ಅವಕಾಶ ಇರುತ್ತೆ. ಸೊ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸಮಯಾವಕಾಶ ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಕಣ್ರಿ. ಸೊ ಏನು ಮಾಡೋಕ್ಕಾಗಲ್ಲ. ಸಾಕಷ್ಟು ಜನ ಪಾಪ ಕೇಳ್ತಾ ಇರ್ತೀರಾ ಸಮಯನ ಜಾಸ್ತಿ ಮಾಡಿ ಅಂತ ಹೇಳಿ. ನಾವು ಕೂಡ ಖಂಡಿತವಾಗ್ಲೂ ಅದರ ಪ್ರಯತ್ನದಲ್ಲಿದ್ದೇವೆ. ಸೊ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಕರೆ ಮಾಡಬೇಕು ಅಂತ ಇದ್ದೀರಾ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0802022812206 ಈ ಸಂಖ್ಯೆಗೆ ಕಾಲ್ ಮಾಡಬಹುದು. ಕಾಲ್ ಮಾಡಿದ್ರೆ ಬೆಸ್ಟು ಮೆಸೇಜ್ ಮಾಡೋದಕ್ಕಿಂತ, ಅಥವಾ ನನಗೆ ಕಾಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡ್ಬೋದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9408091013 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕೂಡ ಕಳುಹಿಸಬಹುದು. ದಯವಿಟ್ಟು ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಸೊ ಕಾಲರನ್ನು ಸ್ವೀಕರಿಸೋಣ ಈ ಒಂದು ಚಿಕ್ಕ ಬ್ರೇಕ್ನ ನಂತರ.
2: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
3: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन.

0: करते हैं। विक्रम वन की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़ें। जय हिंद, जय भारत, वंदे मातरम।
1: ಎಸ್, ಇವತ್ತಿನ ಹಂಪಿಸಲು ಕಾರ್ಯಕ್ರಮದಲ್ಲಿ ಕಾಲ್ಸ್ ಬರ್ತಾ ಇದೆ, ಯಾರು ಕರೆ ಮಾಡಿದ್ದಾರೆ ಮಾತಾಡ್ಸೋಣ. ಹಲೋ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಪದ್ಮಶ್ರೀ ಮೇಡಮ್, ರಾಮಚಂದ್ರಪುರದಿಂದ.
1: ಓ, ಓಕೆ. ಸೊ ನಿಮ್ಮ ಸಂದೇಶಗಳನ್ನ ಓದ್ತಾ ಇರ್ತೀವಿ, ಕಾಲ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಮ್ಯಾಮ್.
2: ನನಗೂ ಖುಷಿ ಆಯ್ತು ಮ್ಯಾಮ್, ತುಂಬಾ.
1: ಓಕೆ, ಸೊ ಇವತ್ತಿನ ಹಂಪಿಸಲು ಕಾರ್ಯಕ್ರಮದ ರೂಲ್ಸ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಮೇಡಮ್.
1: ಸೊ ಈಗ ಹಾಡನ್ನ ಪ್ರಸಾರ ಮಾಡ್ತೀನಿ, ಅಂದ್ರೆ ಮ್ಯೂಸಿಕ್ ಮಾತ್ರ ಪ್ರಸಾರ ಮಾಡಿರ್ತೀನಿ. ಯಾವ ಹಾಡು ಯಾವ ಚಿತ್ರದ್ದು ಅಂತ ಹೇಳಿ ನೀವು ಕಂಡುಹಿಡಿಬೇಕು.
2: ಓಕೆ ಮೇಡಮ್.
1: ಓಕೆ, ಕೇಳಿಸ್ಕೊಳ್ಳಿ, ಸಾಂಗ್ ಪ್ಲೇ ಆಗುತ್ತೆ.

0: ಓಕೆ, ಹಾಡ್ ಯಾವ್ದು ಅಂತ ಗೊತ್ತಾಯ್ತಾ ಪದ್ಮಶ್ರೀ ಅವರೇ?
1: ಸುಪ್ರಭಾತ ಚಿತ್ರದ್ದು ಮೇಡಮ್.
0: ಓಕೆ, ಹಾಡಿ ಒಂದೆರಡು ಲೈನು. ಓಕೆ, ಲಿರಿಕ್ಸ್ ಒಂದೆರಡು ಲೈನ್ ಆದ್ರೂ ಹೇಳಲೇಬೇಕು ನೀವು. ಸುಪ್ರಭಾತ ಚಿತ್ರದ್ದು ಕರೆಕ್ಟು, ಹಾಡ್ ಯಾವ್ದು?
1: ಅದೇ ಅದೇ,
0: ಬೇಗ ಬೇಗ ಟೈಮ್ ಓಡ್ತಾ ಇದೆ. ಓಕೆ, ಸೊ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಸುಪ್ರಭಾತ ಚಿತ್ರದಿಂದ ನನ್ನ ಹಾಡು ನನ್ನದು ಈ ಗೀತೆ ಪ್ರಸಾರ ಆಗುತ್ತೆ.
1: ಓಕೆ ಮೇಡಮ್.
0: ಓಕೆ ಪದ್ಮಶ್ರೀ ಅವರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕಾಲ್ ಮಾಡ್ತಾ ಇರಿ, ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.
1: ಕೇಳ್ತಾ ಇರ್ತೀನಿ ಮೇಡಮ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಪದ್ಮಶ್ರೀ ಅವರು ಕಾಲ್ ಮಾಡಿದ್ರು, ಕರೆಕ್ಟಾದ ಉತ್ತರ ತುಂಬಾ ಈಸಿ ಇತ್ತು. ಸೊ ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಿದ್ದೀರಾ. ಗಾಯತ್ರಿ ಚಂದ್ರಶೇಖರ್, ಜಿ ಬಸವರಾಜ್, ಸುಭಾನ್ ಹಂಪಕೋರಿ, ದೇವಿ ಸಿಂಗ್ ಸರೋಜಾ, ಹಾಗೆಯೇ ಮತ್ತೆ ಸಂದೇಶವನ್ನು ಕಳಿಸ್ತಿರೋರು ಹರೀಶ್ ಅವರು, ಹಾಗೆಯೇ ನನ್ನ ಹಾಡು ನನ್ನದು ಸುಪ್ರಭಾತ ಅಂತ ಹೇಳಿ ವೆಂಕಟೇಶ್ ಕಬಾಡಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ನಿಮಗಾಗಿ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

0: ಎಸ್, ಸುಪ್ರಭಾತ ಚಿತ್ರದಿಂದ ಒಳ್ಳೆಯ ಗೀತೆಯನ್ನ ಕೇಳ್ಕೊಂಬಂದ್ವಿ. ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದೀರಾ. ಹಾಡನ್ನ ಕಂಪ್ಲೀಟ್ ಆಗಿ ಪ್ರಸಾರ ಮಾಡದೇ ಇರೋದಕ್ಕೆ ನಾ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಸಮಯಾವಕಾಶ ಎಲ್ರಿಗೂ ಕಾಲ್ ಸಿಗ್ಲಿ, ಎಲ್ರು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿ ಅನ್ನೋ ಉದ್ದೇಶದಿಂದ ಹಾಡನ್ನ ಅರ್ಧಕ್ಕೆ ಕಟ್ ಮಾಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ನೀವು ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಬೇಗ ನಿಮ್ಮ ಫೋನನ್ನು ತಗೊಳ್ಳಿ, ಹೇಳಿರೋ ನಂಬರ್ ಡಯಲ್ ಮಾಡಿ ಬೇಗ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಓಕೆ, ಸೊ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಮ್ಯಾಮ್? ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ನಿಮ್ಮ ವಾಯ್ಸ್ ತುಂಬ ಎಕೋ ಬರ್ತಾ ಇದೆಯಲ್ಲ. ಓಕೆ, ಸೊ ಬಹುಶಃ ಕರೆ ಮಾಡಬೇಕಾದ್ರೆ ಇದೇ ಸಮಸ್ಯೆ ಆಗುತ್ತೆ. ಸೊ ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ನೋಡಿ ಮಾಡಿ ಕಾಲನ್ನು ಮಾಡಿ. ಸೊ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಮರುಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800-222-228-1226 ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಸೊ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ.
1: ಹಲೋ
0: ಹಲೋ,
1: ನಾಗರಬಾವಿಯಿಂದ ರೇಖಾ ಅಂತ, ಪ್ಲೇ ಮಾಡಿ ಸಾಂಗ್, ಟ್ರೈ ಮಾಡ್ತೀನಿ.
0: ಓಕೆ ಓಕೆ ಓಕೆ, ನೀವು ತುಂಬಾ ಫಾಸ್ಟ್ ಇದ್ದೀರಾ.
1: ನಿಮ್ಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು.
0: ಓಕೆ, ನಿಮ್ಗೂ ಕೂಡ ಶುಭಾಶಯ. ಸೊ ಸಾಂಗ್ ಬರ್ತಾ ಇದೆ, ಕೇಳಿಸ್ಕೊಳ್ಳಿ ಮಾ.

ಮೋಸ್ಟ್ಲಿ ಇವರು ಹಾಡು ಕೇಳಿದ ತಕ್ಷಣ ಹಾಡು ಹೇಳೋಕ್ಕಾಗಲ್ಲ ಅಂತ ಕಾಲ್ ಕಟ್ ಮಾಡಿಬಿಟ್ರು, ಏನಾಯ್ತೋ ಏನೋ ಪರವಾಗಿಲ್ಲ. ಸೊ ಮತ್ತೊಮ್ಮೆ ಕಾಲ್ ಮಾಡಿ ದಯವಿಟ್ಟು ಕಾಲ್ ಹಾಡನ್ನು ಕೇಳಿಸ್ಕೊಂಡು ಆದಮೇಲೆ ನೀವು ಕಾಲ್ ಕಟ್ ಮಾಡಿಬಿಟ್ರೆ ನಮಗೆ ಮತ್ತೆ ಸಾಂಗ್ ಪ್ಲೇ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಗೇಮ್ ಕಂಟಿನ್ಯೂ ಮಾಡೋದಕ್ಕೆ. ಸೊ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಎ ಚಿತ್ರದ ಗೀತೆ 2008 ಲೇಡಿ, ಓಕೆ ಸೊ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯಿಂದ ಉಪೇಂದ್ರ ಚಿತ್ರದ್ದು ಹರೀಶ್ ಮಲ್ಲೇಶ್ವರ ಅವರು, ಹೌದು ಇದು ಎ ಚಿತ್ರದಲ್ಲ, ಸಾರಿ ಉಪೇಂದ್ರ ಚಿತ್ರದ ಗೀತೆ ಇದಾಗಿತ್ತು. ಹಾಗೆಯೇ ಸಂದೇಶವನ್ನು ಕಳಿಸಿರುವಂಥವರು ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಸೊ ಇವರಂತೂ ಆಲ್ಮೋಸ್ಟ್ ಫಸ್ಟಲ್ಲೇ ಇರ್ತಾರೆ ಯಾವಾಗಲೂ ಉಪೇಂದ್ರ ಚಿತ್ರದಿಂದ. ಜಗದಾಂಬಿಕಾ ಹಂಸವೇಣಿ, ಓಕೆ ಸೊ ಸಂದೇಶಗಳು ಬರ್ತಾ ಇದೆ. ಉಪೇಂದ್ರ ಚಿತ್ರದ ಗೀತೆ ಅರಸೀಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಅವರು, ಹಾಗೆಯೇ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಗೀತೆಯನ್ನು ಕೇಳುವಂತಹ ಸಮಯ ಆಗಿದೆ, ಹಾಡನ್ನು ಕೇಳಿ ಮತ್ತೆ ವಾಪಸ್ ಬನ್ನಿ.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम, प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम वन की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, वंदे मातरम।
2: ಓಕೆ, ಸೊ ಲಾಸ್ಟ್ ಟೈಮ್ ಕಾಲ್ ಮಾಡಿದಂಥವ್ರು ಹಾಡನ್ನು ಪ್ಲೇ ಮಾಡಿದ ನಂತರ ಕಾಲ್ ಕಟ್ ಆಯಿತು, ಕಟ್ ಮಾಡಿಬಿಟ್ರು, ಗೊತ್ತಾಗಲಿಲ್ಲ. ದಯವಿಟ್ಟು ಯಾರೂ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ರಿ. ಶಾನ್ ಅವರು ಅಗಲಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ ಪಾಂಡುರಂಗರಾವ್ ಅವರು, ಜಿ ವಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಅವರು, ಇನ್ನೂ ಸಾಕಷ್ಟು ಜನ ಸಂದೇಶ ಬರ್ತಾ ಇದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
3: ಹಲೋ,
2: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್, ಸುದ್ದಗುಂಟೆಪಾಳ್ಯದಿಂದ ಸುಬ್ರಹ್ಮಣ್ಯ ಮೇಡಮ್.
2: ಓ, ಸುಬ್ರಹ್ಮಣ್ಯ ಅವರೇ. ಸೊ ಲಾಸ್ಟ್ ಟೈಮು ಕಾಲ್ ಮಾಡಿದ್ರಿ ಅನ್ಸುತ್ತೆ ನೀವು.
3: ಇಲ್ಲ ಮೇಡಮ್, ನನ್ ಲೈನ್ ಕಟ್ ಆಗೋಯ್ತಲ್ಲ ಮೇಡಮ್.
2: ಓಕೆ, ಸೊ ಇವತ್ತು ಸಾಂಗ್ ಪ್ಲೇ ಮಾಡಿ
3: ಕೇಳಿಸ್ತಿಲ್ಲ.
2: ಓಕೆ, ಇರ್ಲಿ ಬಿಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ.
3: ಆಯ್ತು ಮೇಡಮ್.
2: ಓಕೆ, ಸೊ ಸಾಂಗ್ ಪ್ಲೇ ಮಾಡ್ಲಾ ಸರ್?
3: ಮಾಡಿ ಮಾಡಿ ಮೇಡಮ್.
2: ಓಕೆ, ಹಾಡ್ ಕೇಳಿಸ್ಕೊಂಡ್ಮೇಲೆ ಕಾಲ್ ಕಟ್ ಮಾಡೋ ಹಾಗಿಲ್ಲ.
3: ಇಲ್ಲ, ಗೊತ್ತಿದ್ರೆ ಗೊತ್ತಿದೆ ಅಂತೀನಿ, ಇಲ್ಲಾಂದ್ರೆ ಇಲ್ಲ ಅಂತೀನಿ.
2: ಓಕೆ ಓಕೆ, ಹಾಡ್ ಕೇಳಿಸ್ಕೊಳ್ಳಿ ಸರ್.

0: ಓಕೆ, ಹಾಡನ್ನ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಖಂಡಿತ ಮೇಡಮ್, ಹೌದು ಮೇಡಮ್.
0: ಓಕೆ, ಯಾವ ಸಾಂಗ್ ಹೇಳಿ?
1: ಕಸ್ತೂರಿ ನಿವಾಸ ಚಿತ್ರದ
0: ಹೇಗೆ ಇರಿ ಎಲ್ಲೇ ಇರಿ, ನಮ್ಮ ಆಕಾಶವಾಣಿನ ಕೇಳಿಸ್ಕೋತೀರಿ.
1: ಖಂಡಿತ ಮೇಡಮ್. ಓಕೆ ಮೇಡಮ್,
0: ಹೌದು ಹೌದು, ಕರೆಕ್ಟ್ ಆದ ಉತ್ತರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಓಕೆ, ಸೊ ಕರೆಕ್ಟ್ ಆದ ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಆಲ್ಮೋಸ್ಟ್ ಕಂಡುಹಿಡಿದ್ಬಿಟ್ರು. ಮುಂದಿನ ಕಾಲರ್ ತಗೊಳ್ಳೋಣ. ಒಂದ್ ಸ್ವಲ್ಪ ಆದ್ರೂ ಲಿರಿಕ್ಸ್ ಕೇಳ್ಕೊಂಬಂದ್ರೆ ಚಂದ ಅಲ್ವಾ? ಸೊ ಹಾಡನ್ನ ಕೇಳಿ ಮತ್ತೆ ವಾಪಸ್ ಬನ್ನಿ.

0: ಎಸ್, ಎಲ್ಲೇ ಇರಿ, ಹೇಗೆ ಇರಿ, ಕಾರ್ಯಕ್ರಮನ ಕೇಳಿಸ್ಕೊಂತೀರಿ. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಂತೂ ಮರೆಯಕ್ಕೆ ಹೋಗಲೇಬೇಡಿ. ಸೊ ಯಾರೆಲ್ಲ ಕಾಲ್ ಮಾಡಬೇಕು ಅಂತ ಇದ್ದೀರಾ, ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ. ಸೊ 0800, ಇನ್ನು ಒಂದೇ ಒಂದು ಹಾಡಿನ ಕಾಲಾವಕಾಶ, 0800-222-228 1-2-0-6. ಸೊ ಹಾಗೆಯೇ ಎಲ್ಲೇ ಇರು ಹೇಗೆ ಇರು ಕಸ್ತೂರಿ ನಿವಾಸ ಚಿತ್ರದಿಂದ ಅನಂತಮೂರ್ತಿ ಶೃಂಗೇರಿಯವರು, ಎನ್ ಆರ್ ಪ್ರಸಾದ್ ಅವರು, ಹಾಗೇನೆ ಸುಭನ್ ಕೋರಿ ಹಂಪಸಾಗರದಿಂದ ಎಲ್ಲೇ ಇರು ಹೇಗೆ ಇರು ಇವರು ಹೆಸರನ್ನು ಹಾಕಿಲ್ದವರು ಯಾರಪ್ಪ, ಪ್ರಕಾಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಣಮತಿ ಭೀಮಪ್ಪ ದಾವಣಗೆರೆಯಿಂದ, ಸುಜಾತ ಕೆ ನಟರಾಜ್, ಎನ್ ಜಿ ಬಸವರಾಜು ಅವರು, ಹಾಗೆಯೇ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಗೀತಾ ಜೋಶಿ ಕಲಬುರಗಿಯಿಂದ, ಅರಸೀಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾವರ್ಕರ್ ಅವರು, ಪದ್ಮಶ್ರೀ ಕುಟುಂಬದಿಂದ. ಸೊ ಎಲ್ಲರೂ ಕೂಡ ಕರೆಕ್ಟ್ ಆದಂತಹ ಉತ್ತರವನ್ನೇ ಕಳಿಸಿದ್ದೀರಾ. ಮುಂದಿನ ಕಾಲರ್ ಯಾರು ನೋಡೋಣ. ಹಲೋ,
1: ಹಲೋ
0: ಸರ್, ದಯವಿಟ್ಟು FM ಅನ್ನ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿಬಿಡಿ. ಹಲೋ, ಕೇಳಿಸ್ತಾ ಇದೆಯಾ ಸರ್ ನಾನು ಮಾತಾಡ್ತಾ ಇರೋದು? ಓಕೆ, ಸೊ ಕಾರ್ಯಕ್ರಮದ ರೂಲ್ಸ್ ಎಲ್ಲ ಗೊತ್ತಾಗಿದೆ ನಿಮ್ಗೆ? ಓಕೆ, ಹಾಡು ರೆಡಿ ಇದ್ದೀರಾ? ಓಕೆ, ಯಾವ ಹಾಡು ಕೊಡ್ಲಿ, ಎಲ್ಲ ಹಾಡು ಸಖದಾಗೇ ಇದಾವೆ. ಓಕೆ, ನಿಮ್ಗೋಸ್ಕರ ಒಂದು ಸಾಂಗ್ ಪ್ಲೇ ಆಗ್ತಾ ಇದೆ, ಯಾವ ಹಾಡು ಅಂತ ಕಂಡುಹಿಡಿಬೇಕು ನೀವು, ಕೇಳಿಸ್ಕೊಳ್ಳಿ.

0: ಓಕೆ, ಸೊ ಹಾಡ್ರ ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಇಲ್ಲ ಮೇಡಮ್, ಅದು ಬರ್ತಿದೆ ಬಟ್ ಈಗ ಬರ್ತಾ ಇಲ್ಲ.
0: ನೆನಪಿಗೆ ಬರ್ತಾ ಇಲ್ವಾ?
1: ಗೊತ್ತಿಲ್ಲ,
0: ನೋಡಿ ಟ್ರೈ ಮಾಡಿ.
1: ಇನ್ನೊಂದ್ಸಲ್ಪ ಹಾಕಿ ಮೇಡಮ್.
0: ಸರಿ, ಓಕೆ, ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕಿಚ್ಚ ಸುದೀಪ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ ಇದು ಈ ಹಾಡು. ಗೊತ್ತಾಗ್ಲಿಲ್ವಾ? ಓಕೆ, ಉಸಿರೆ ಉಸಿರೆ ಹಾಡು ಕಂಡಿಡಿಬಹುದಾಗಿತ್ತಲ್ಲ ಆರಾಮಾಗಿ. ಓಕೆ, ಹುಚ್ಚ ಚಿತ್ರದ ಗೀತೆ ಇದಾಗಿತ್ತು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಎಸ್, ಪಾಪ ಅವರಿಗೆ ಹಾಡು ಕಂಡಿಡಿಯಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದೀರಾ? ಸತೀಶ್ ಹೆಚ್ಚನ್ ಅವರು, ಹಾಗೇನೆ ಉಸಿರೆ ಉಸಿರೆ ಹಾಡು ಪಾಂಡುರಂಗರಾವ್ ಅವರು, ಹುಚ್ಚ ಚಿತ್ರದ ಗೀತೆ ಇದು ಅಂತ ಹೇಳಿ ಗೋಪಾಲ ಕಾಂಬಳೇಕರ್ ಶಿವಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಗುರುರಾಜ್ ಅವರು ಟೆಲಿಕಾಂ ಲೇಔಟ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಇವರು ಕೂಡ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಹಾಗೆಯೇ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಸ್, ಎಂಥ ಸೂಪರ್ ಆದಂತಹ ಪ್ಲೇಸಿಂದ ಸೂಪರ್ ಆದಂತಹ ಉತ್ತರವನ್ನು ಕಳಿಸಿದ್ದಾರೆ, ನನಗಂತೂ ಬಹಳ ಖುಷಿ ಆಯಿತು. ಪದ್ಮಾವತಿ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುರುರಾಜ್ ಗೋಂಬಿ ಇಳಕಲ್ಲ ಇವರು ಕೂಡ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದಾರೆ. ಸೊ ಮುಂದಿನ ಕಾಲ್ ತಗೊಳ್ಳೋದ ಬೇಡ್ವಾ, ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳಿ. ಓಕೆ, ಲಾಸ್ಟ್ ಕಾಲ್ ತಗೊಂಬಿಡೋಣ ಅಲ್ವಾ? ಸೊ ಮತ್ತೊಂದು ಗೀತೆಯನ್ನು ಕೇಳಿದ್ರೆ ಆಗುತ್ತೆ. ಕಾಲರ್ ನೋಡೋಣ. ಹಲೋ,
2: ಹಲೋ,
0: ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
2: ಮೇಡಮ್, ಹಗರಿ ಬೊಮ್ಮಡಿ ತಾಲೂಕು ಹಂಪ ಸರ್, ಸುಭಾನ್ ಕೋರಿ ಮೇಡಮ್.
0: ಓ, ಸುಭಾನ್ ಕೋರಿ ಅವರೇ, ಹೀಗೇನು ನಿಮ್ಮ ಹೆಸರು ಓದ್ತಾ ಇದ್ದೆ. ಓಕೆ, ಸೊ ನಿಮಗಾಗಿ ಹಾಡು ಕಾಯ್ತಾ ಇದ್ದೆ, ಕೇಳಿಸ್ಕೊಳ್ಳಿ ಸರ್.
2: ಹಾಂ ಮೇಡಮ್.
0: ಓಕೆ.

0: ಓಕೆ, ಹಾಡು ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಮೇಡಮ್ ಇದು ಯಾರು ಚಲೋ ಸೇತ್ರ ಹಾಡು ರೆಕಮೆಂಡ್ ಮಾಡಿದ್ರು?
0: ಹಾ, ಯಾವ ಹಾಡು
1: ಅದು? ಕುಶಲವೇ ಹೇಮ.

0: ಅಂತಿದ್ದಲ್ಲ ಮೇಡಮ್.
1: ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್.
0: ಆಯ್ತು, ನಮಸ್ತೆ ಮೇಡಮ್.
1: ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಕಾಲ್ ಮಾಡಿದ್ರಿ, ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಇವತ್ ಯಾವ ಹಾಡುಗಳು ಕಂಪ್ಲೀಟ್ ಆಗಿ ಪ್ಲೇ ಮಾಡಕ್ ಆಗ್ಲಿಲ್ಲ, ಸೊ ಗೇಮ್ ಶೋ ಇದ್ದಿದ್ರಿಂದ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಆದ್ರೆ ಗೇಮ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದಿರಾ, ಯಾರೆಲ್ಲ ಉತ್ತರವನ್ನ ಕೊಟ್ಟಿದ್ರಿ, ಸಂದೇಶಗಳನ್ನ ಕಳಿಸಿದ್ರಿ, ನಿಮಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ FM ರೈನ್ಬೋ ಕನ್ನಡ ಕಮಲ ಬಿಲ್ಲು.

ಇಂದಿನ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಮುಂದಿನ ಬಾರಿ ಕಾರ್ಯಕ್ರಮಕ್ಕೆ ಬಂದಾಗ ಖಂಡಿತವಾಗಲೂ ನಿಮ್ಮ ಜೊತೆಯಾಗ್ತೀನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಸಾರವಾಗಲಿದೆ. ಸಂದೇಶ್ ಟು ಸೋಲ್ಜರ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದುವರೆಗೆ ಎಫ್ಎಂ ರೇನ್ಬೋದ ಕಾರ್ಯಕ್ರಮಗಳನ್ನು ಬೆಂಗಳೂರು ಕೇಂದ್ರದಿಂದ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ಸಮಯ 5 ಗಂಟೆ. ಕೇಳೋಣ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳಿ ಶ್ರೀಕೃಷ್ಣ @gmail.com ಚಿತ್ರದ ಗೀತೆಯನ್ನು ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಕವಿರಾಜ್ ಇವರ ಗೀತರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ.

ಈಗ ಕೇಳುತ್ತಿರುವಿರೇ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಯುಗಳ ಸ್ವರಗಳಲ್ಲಿ ಅಂಬರೀಷ ಚಿತ್ರದ ಗೀತೆಯನ್ನ. ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅರ್ಜುನ್ ಗೌಡ ಚಿತ್ರದ ಗೀತೆಯನ್ನ ಹಾಡಿರುವವರು ಸಂಜಿತ್ ಹೆಗಡೆ, ಸಂಗೀತ ಧರ್ಮವೇಶ್, ಸಾಹಿತ್ಯ ರಾಘವೇಂದ್ರ ಕಾಮತ್.

ಅನುರಾಧ ಭಟ್ಟಿವರ ಧ್ವನಿಯಲ್ಲಿ ಈಗ ಕೇಳಿ ಸಿದ್ಲಿಂಗು ಚಿತ್ರದ ಗೀತೆಯನ್ನ. ಸಂಗೀತ ಅನುಪ್ ಸಿಳಿ, ಸಾಹಿತ್ಯ ಅರಸು ಅಂತಾರೆ.

ರಘುಶಾಸ್ತ್ರಿಯವರು ಗೀತ ರಚಿಸಿ ಮಣಿಕಾಂತ್ ಕದ್ರಿಯವರು ಸಂಗೀತ ನಿರ್ದೇಶಿಸಿದ್ದ ರನ್ ಆಂಟೋನಿ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಕೇಳಿ ಬಂದ ಸ್ವರ ಜಾವೇದ್ ಅಲಿಯವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಲವ್ ಯು ರಚ್ಚು ಚಿತ್ರದಿಂದ ಹಾಡಿರುವವರು ಸಂಜಿತ್ ಹೆಗಡೆ. ಪುನೀತ್ ಆರ್ಯವರ ಗೀತ ರಚನೆಗೆ ಮಣಿಕಾಂತ್ ಕದ್ರಿಯವರ ಸಂಗೀತ ನಿರ್ದೇಶನವಿದೆ.

0: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
1: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ.

0: ಆಕಾಶವಾಣಿ ರಾಯಚೂರು.
1: ಎದೆ ತುಂಬಿ ಹಾಡಿದೆನೋ ಅಂದು ನಾನು.
0: ಹಾಡು ಹಕ್ಕಿಗಳ ಭಾವಭಂಡಿ, ಹಕ್ಕಿಗಳ ಭಾವಭಂಡಿ.
2: ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
0: ಗಾಯಕರ ಜೊತೆ ಬದುಕಿನ ಕತೆ.
3: ಯಾವ ಹಾಡ ಹಾಡಲಿ.
0: ಭಾಗವಹಿಸಿದವರು
4: ರಾಯಚೂರಿನ ಗಾಯಕಿ ಅಪೂರ್ವ ಹುಲಗೇರಿ ಅಂತ.

0: ಆತ್ಮೀಯ ಯುವ ಕೇಳುಗರೆ, ಇವತ್ತಿನ ಹಾಡು ಹಕ್ಕಿಗಳ ಭಾವ ಬಂಡಿ ಇದು ಗಾಯಕರ ಬದುಕಿನ ಕಥೆಯನ್ನು ಪರಿಚಯ ಮಾಡುವಂಥ ಕಾರ್ಯಕ್ರಮ. ಇವತ್ತು ನನ್ನೊಟ್ಟಿಗೆ ಇದ್ದಾರೆ ರಾಯಚೂರಿನ ಗಾಯಕಿ ಅಪೂರ್ವ ಹುಲಗೇರಿ ಅಂತೇಳಿ. ಇವರ ಪರಿಚಯವನ್ನು ಇವತ್ತಿನ ಕಾರ್ಯಕ್ರಮ ಮಾಡಿಕೊಡ್ತೇನೆ. ಮೊದಲನೇದಾಗಿ ಅಪೂರ್ವ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಮೇಡಮ್, ನಿಮ್ಮ ಪರಿಚಯ ಹೇಳೋದಾದರೆ ನಮ್ಮ ಕೇಳುಗರಿಗೆ.
1: ಬೇಸಿಕಲಿ ನನ್ನ ಹೆಸರು ಅಪೂರ್ವ ಅಂತ ಹೇಳಿ. ನಾನು ಮೂಲತಃ ರಾಯಚೂರಿನವಳೆ. ಇಲ್ಲಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಎಲ್ಲ ವಿದ್ಯಾಭ್ಯಾಸವನ್ನು ಸಹ ಇಲ್ಲೇ ಮುಗಿಸಿದ್ದೇನೆ. 2024 ಎಮ್ ಎಸ್ ಎನ್ನು ತೇರ್ಗಡೆಯನ್ನು ಹೊಂದಿದ್ದೇನೆ. ಪ್ರೈಮರಿ ಬಂದುಬಿಟ್ಟು ನವೋದಯ ಪಬ್ಲಿಕ್ ಸ್ಕೂಲಲ್ಲಿ 1-6 ಅದಾದಮೇಲೆ 7-10 ತನಕ ಶಾರದಾ ವಿದ್ಯಾನಿಕೇತನ್ ಸ್ಕೂಲಲ್ಲಿ. ಪಿ ಯು ಸಿ ಎಜುಕೇಷನ್ ಎಲ್ಲ ಬಂದುಬಿಟ್ಟು ವಿದ್ಯಾನಿಧಿ ಪಿ ಯು ಕಾಲೇಜಲ್ಲಿ. ಆದಮೇಲೆ ನಂತರ ಡಿಗ್ರಿ ಬಿ ಎಸ್ ಸಿ ಬಯೋಟೆಕನ್ನು ಮುಗಿಸ್ಕೊಂಡಿರೋದು ಎಲ್ ವಿ ಡಿ ಕಾಲೇಜಿನಲ್ಲಿ. ಆಮೇಲೆ ಎಮ್ ಎಸ್ ಸಿ ಮೈಕ್ರೋಬಯಾಲಜಿಯನ್ನು ಇಲ್ಲೇ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಕಂಪ್ಲೀಟ್ ಮಾಡಿದ್ದೆ.
0: ಅಂದರೆ ಅಪ್ಪ ಅಮ್ಮ ಏನು ಮಾಡ್ತಾರೆ? ಏನು
1: ತಂದೆಯವರು ಇಲ್ಲ, ನಿಧನರಾಗಿದ್ದಾರೆ. ತಾಯಿಯವರು ಬೇಸಿಕಲಿ ಟೀಚರು, 35 ಸರ್ವಿಸನ್ನು ಇಲ್ಲೇ ರಾಯಚೂರಲ್ಲೇ ಮುಗಿಸಿದ್ದಾರೆ. ಫಸ್ಟ್ ಅವರು ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು. ಅದಾದಮೇಲೆ 15 ಕಾಲ ಹಿರಿಯ ಉಪನ್ಯಾಸಕಿಯಾಗಿ ಶಾರದಾ ವಿದ್ಯಾನಿಕೇತನ್ ಸ್ಕೂಲಲ್ಲಿ
0: ಮಾಡಿದ್ದಾರೆ. ಅಂದರೆ ಮನೆಯಲ್ಲಿ ಎಷ್ಟು ಜನ ಇರೋದು ನೀವು?
1: ನಾನು, ನಮ್ಮಮ್ಮ, ನಮ್ಮ ತಮ್ಮ.
0: ತಮ್ಮ ಏನು ಮಾಡ್ತಾರೆ?
1: ತಮ್ಮ ಈಗ ರೀಸೆಂಟ್ಲಿ ಪಿ ಯು ಸಿ ಮುಗಿಸ್ಕೊಂಡಿರೋಣ, ಈಗ ಇಂಜಿನಿಯರಿಂಗ್ ವೇಟ್ ಮಾಡ್ತಾ ಇದ್ದಾನೆ ಕೌನ್ಸಿಲಿಂಗ್.
0: ನಾನು ಬಹಳಷ್ಟು ಜನರ ಮಾತನಾಡುವಾಗ ನಾನು ಅನೇಕ ಗಾಯಕರನ್ನು ಕೇಳಿದ್ದೀನಿ, ಅವರು ಓದಿಗೂ ಮತ್ತು ಸಂಗೀತಕ್ಕೂ ಸಂಬಂಧವೇ ಇರೋದಿಲ್ಲ. ಬೇಸಿಕಲಿ ನೀವು ಎಮ್ ಎಸ್ ಸಿ, ಯಾಕೆ ಸಂಗೀತದ ಕಡೆ?
1: ಸಂಗೀತ ಅನ್ನೋದು ಬೈ ಬರ್ತ್ಲೇ ಅನ್ಕೋಬೋದು, ಬೈ ಬ್ಲಡ್ ಲೈನ್ಲೇ ಇರ್ಬೋದು. ಬೇಸಿಕಲಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ತಂದೆ, ತಂದೆನ ಸೋದರತ್ತಿ ಎಲ್ಲರೂ ಹಾಡ್ತಾನೆ ಬಂದಿದ್ದಾರೆ. ನನಗೆ 2 ಸಂಗೀತದಲ್ಲಿ ತುಂಬ ಆಸಕ್ತಿ. ಈಗ ಹರಿದಾಸರ ಪದಗಳಾಗಿರ್ಬೋದು, ದಾಸವಾಣಿ ಆಗಿರ್ಬೋದು, ಮನೆಯಲ್ಲಿ ಅದೇ ಒಂದು ಅಟ್ಮೋಸ್ಫಿಯರ್ ಇರೋದ್ರಿಂದ, ಅದೇ ವಾತಾವರಣದಲ್ಲಿ ಬೆಳ್ಕೊಂಬಂದಿರೋದು ನನಗೆ ಸಂಗೀತದಲ್ಲಿ ಒಂದು ಏನೋ ಅವಿನಾಭಾವ ಸಂಬಂಧ ಅಂತ ಹೇಳ್ಕೋಬೋದು.
0: ಈಗ ಒಂದು ಹಾಡು ಹಾಡೋದಾದ್ರೆ
1: ಸೂಚನಾ

0: ಸಂಗೀತಕ್ಕಾಗಿ ಕಲಿಕೆ ಏನಾದರೂ ಆಗಿದೆಯಾ?
1: ಹಾಂ, ಆ್ಯಕ್ಚುಲಿ ಪಿ ಯು ಸಿ ಆದ ನಂತರ ನನಗೆ ಪಿ ಯು ಸಿಯಿಂದ ಡಿಗ್ರಿಗೆ ಹೋಗೋ ಅದು ಒಂದು ಏನು ಟೆನ್ಯೂರ್ ಇರುತ್ತಲ್ವ, ಆ ಪಿರಿಯಡ್ನಲ್ಲಿ ನಾನು ರಾಗಿಣಿ ಸಂಗೀತ ವಿದ್ಯಾಲಯದಿಂದ ಒಂದು 3 ತಿಂಗಳ ಅಭ್ಯಾಸ ಆಗಿದೆ. ಡಿಗ್ರಿ ಆದಮೇಲೂ ನನಗೆ ಸ್ವಲ್ಪ ಕೋವಿಡ್ ಟೈಮಲ್ಲಿ ಟೈಮ್ ಸಿಕ್ಕಿತ್ತು, ಹಿಂಗಾಗಿ ನಾನು ಎನ್ ವಿ ಕಾಲೇಜಿಂದ ಒಂದು ದಾಸ ಸಾಹಿತ್ಯದ ಬಗ್ಗೆ ಡಿಪ್ಲೊಮೋ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಂದು 2 ವರ್ಷದ ಕೋರ್ಸ್ ಇದು. ಡಿಪ್ಲೊಮೋ ಇನ್ ದಾಸ ಸಾಹಿತ್ಯ ಅಂತ ಹೇಳಿ,
0: ದಾಸರಲ್ಲಿ ಕೀರ್ತನೆಗಳು
1: ಉಗಾಭೋಗಗಳು ಮಂಡಿಕೆಗಳು ಮತ್ತೆ ಹಾಗೆ ಒಂದು ಹಲವಾರು ರಾಗಗಳ ಪರಿಚಯ. ಬೇಸಿಕಲಿ ಇದು ನಮ್ಗೆ ಎಲ್ಲಿ ದಾಸವಾಣಿ ಕೊಡ್ಬೇಕಾದ್ರೂ ಇದು ಒಂದು ಒಂದು ಶ್ರೇಣಿ ನಮ್ಗೆ ಸಿಕ್ಕ ಹಾಗೆ.
0: ಅಂದ್ರೆ ಎಲ್ಲಿ ಕಲ್ತಿರೋದು ಅದನ್ನ?
1: ಇದು ರಾಘವೇಂದ್ರ ಸಿ ಅನ್ನೋರ ಹತ್ರ.
0: ಪರ್ಟಿಕ್ಯುಲರ್ ಆಗಿ ಕೋರ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅಂದ್ರೆ ಯಾವ ಏನ್ ಬೇಸಿಕ್ ಇರಬೇಕು ಈ ಕೋರ್ಸ್ ಮಾಡ್ಬೇಕಾದ್ರೆ?
1: ಇದು ಬೇಸಿಕ್ ಅನ್ಲಿಕ್ಕೆ ಏನಿಲ್ಲ, ಆಲ್ಮೋಸ್ಟ್ ಯಾರು ಬೇಕಾರ ಮಾಡ್ಕೋಬಹುದು ಇದನ್ನ, ಆ ತರ ಏನಿಲ್ಲ. ಬಟ್ ಒಂದ್ ಸ್ವಲ್ಪ ನಿಮ್ದು ಶ್ರುತಿ ಲಯ ಸ್ವಲ್ಪ ಶುದ್ಧವಾಗಿದ್ರೆ ಸಾಕು ಇಷ್ಟಕ್ಕೆ.
0: ಸಂಗೀತಕ್ಕೆ ಗುರುಗಳು ಅಂತ ಏನಾದ್ರೂ ಇದ್ದಾರಾ? ಅಂದ್ರೆ ನೀವು ಎಲ್ಲಾದ್ರೂ ಕಲ್ತಿರೋದು ರಾಗಿಣಿ ವಿದ್ಯಾಲಯದಲ್ಲಿ?
1: ಅಲ್ಲೊಂದಾಯ್ತು. ನೆಕ್ಸ್ಟ್ ಈಗ ಪ್ರಸ್ತುತವಾಗಿ ಕೊಪ್ರೇಶ್ ಕುಲಕರ್ಣಿ ದೇಸಾಯಿ ಅವರ ಹತ್ರ
0: ಕಲಿತಾ ಇದ್ದೆ. ಸಂಗೀತ ನಿಮ್ಮ ಮನೆಯ ಪರಂಪರೆ ಅಂತ ಹೇಳ್ತಿದ್ರಿ, ಅಂದ್ರೆ ನಿಮ್ಮ ಮನೆಯಲ್ಲಿ ತಾತ ಅವ್ರು ಏನಾದರೂ ಹಿನ್ನೆಲೆ ಇತ್ತ ಹೇಗೆ?
1: ಅದೇ ನಮ್ಮ ಅಪ್ಪನ ಸೋದರತೆಯಿಂದ ಹಿಡಿದು ಈಗ ಆಲ್ಮೋಸ್ಟ್ ನಮ್ಮಪ್ಪ ಅವರು ಹವ್ಯಕ ಗಾಯಕರು ಅಂತಾನೆ ಹೇಳ್ಬೋದು ನಾವು. ಅದಾದ್ಮೇಲೆ ನಮ್ಮ ಅತ್ತೆ ತುಂಬಾ ಸಿಕ್ಕ
0: ಹೆಸರು, ಅಪ್ಪನ ಹೆಸರು
1: ಪಾಂಡುರಂಗರಾವ್ ಹುಲ್ಗೇರಿ ಅಂತ, ನೀವು LIC ಅಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಈಗ ನಮ್ಮ ಅದಾದ್ಮೇಲೆ ನಮ್ಮ ಅತ್ತಿ ಸೋದರತೆ KPCಯಲ್ಲಿ ರಿಟೈರ್ಡ್ ಅಕೌಂಟ್ಸ್ ಆಫೀಸರ್, ಅವ್ರು ಕೂಡ ತುಂಬಾ ಹಾಡೋದ್ರಲ್ಲಿ ಇದು ಇದೆ. ಅವ್ರು ಆಲ್ಮೋಸ್ಟ್ ಭಜನೆಗಳಲ್ಲಿ ಎಲ್ಲ ಗುಡಿ ಗುಂಡಾರಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದಾರೆ. ಅದು ಅದೇ ಒಂದು ಪರಂಪರೆಯಿಂದ ಬೆಳ್ಕೊಂಬಂದಿರೋದ್ರಿಂದ ಬೈ ಬರ್ತದ್ದು, ಏನು ಸಪ್ರೇಟ್ ಆಗಿ ನಾವು ಕಲಿಯಬೇಕು ಅನ್ನೋದು ಏನೂ ಇಲ್ಲ, ಅದು ಆಲ್ಮೋಸ್ಟ್ ಅದು ರಕ್ತಗತವಾಗಿ ಬಂದಿದೆ ಅಂತ ಹೇಳ್ಬೋದು.
0: ಈ ಫಿಲ್ಮ್ ಸಂಗೀತ
1: ನನಗೆ ಬೈ ಬರ್ತ್ ಬೇಸಿಕಲಿ ಇಷ್ಟ ಆಗಿರೋದು ಅಂತಂದ್ರೆ ದಾಸವಾಣಿ. ಅದು ಯಾವ ಕಾಲಕ್ಕೂ ಮನೆಯಲ್ಲಿ ನಾನು ಬಾಯಿ ಮುಚ್ತೀನೋ ಅಂತ ಹೇಳಕ್ಕಾಗಲ್ಲ, ಆಲ್ಮೋಸ್ಟ್ ಯಾವಾಗ್ಲೂ ಅದು ಗುನ್ಗುನಾಯಿಸ್ತಾನೆ ಇರ್ತೀನಿ ನಾನು. ಹೆಚ್ಚು ಒಲವು ಇರೋದು ದಾಸವಾಣಿ ಬಗ್ಗೆ, ಅದೇ ಅಷ್ಟೇ ಒಲವು ಸಿಗ ಭಾವಗೀತೆ ಆಯ್ತು, ದಾಸವಾಣಿ ಆಯ್ತು, ದೇಶಭಕ್ತಿ ಗೀತೆ ಆಯ್ತು.

0: ಜನಪದ ಆಯಿತು. ಅದೇ ಥರ ಇತ್ತೀಚೆಗೆ ಒಂದು ಎರಡು ಮೂರು ಅಭಂಗಗಳನ್ನು ಕಲಿತಾ ಇದ್ದೆ ನಾನು.
1: ನೀವು ನಿಮ್ಮ
0: ಇಲ್ಲ ನನ್ನ ಪರ್ಸ್ನಲಿ ನಾನೇ ಟ್ರೈನ್ ಮಾಡಿಕೊಂಡು.
1: ಈ ಹಾಡು ಹಾಡಲಿಕ್ಕೆ ಒಂದಷ್ಟು ಸಿದ್ಧತೆಗಳು ಬೇಕಾಗ್ತವೆ, ಆ ಸಿದ್ಧತೆಗಳನ್ನು ಹೆಂಗೆ ಮಾಡ್ಕೊಳ್ತೀರಿ?
0: ಬೇಸಿಕಲಿ ಬೆಳಗ್ಗೆ ಎದ್ದು ಕೂಡ್ಲೇ ನಮ್ಮ ಒಂದು ರಿಯಾಜ್ ಅಂತ ನಾವೇನು ಹೇಳ್ತೀವಿ, ಒಂದು ಸ್ವಲ್ಪ ಬಿಸಿನೀರು, ಅದೇ ರೀತಿಯಾಗಿ ಸ್ವಲ್ಪ ಮೆಣಸು, ಕಾಳುಮೆಣಸು, ಇದರಿಂದೆಲ್ಲ ನಮ್ಮದು ಮೇನ್ ಹಾಡುಗಾರರಿಗೆ ಮುಖ್ಯ ಅಂತಂದ್ರೆ ಧ್ವನಿ. ಅದು ಯಾವಾಗ ಅದು ವಾಯ್ಸ್ ಹೆಂಗೆ ನಮ್ಮ ಕೈಯಲ್ಲಂತರೂ ಇರೋದಿಲ್ಲ, ಹಾಗೆ ವಾತಾವರಣ ಚೇಂಜ್ ಆದಂಗೆಲ್ಲ ಅದು ನಮ್ದು ಕೈ ಕೊಡ್ತಾನೆ ಇರುತ್ತೆ. ಬಟ್ ಅದನ್ನ ಒಂದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ನಮ್ದು ಅದು ಒಂದು ಪ್ರಿನ್ಸಿಪಲ್ಡ್ ಅಂತ ಹೇಳ್ಕೋಬಹುದು. ಸೊ ಬೇಸಿಕಲಿ ಡೈಲಿ ಮಾರ್ನಿಂಗ್ ನಾನು ಬಿಸಿನೀರು, ಒಂದು ಸ್ವಲ್ಪ ಅದಕ್ಕೆ ಕಾಳುಮೆಣಸು, ನಿಂಬೆಹಣ್ಣು ಅದೆಲ್ಲ ಹಾಕೊಂಡು ಗಾರ್ಗ್ಲಿಂಗ್ ಎಲ್ಲ ಮಾಡ್ಕೊಂಡು ನನ್ನ ವಾಯ್ಸ್ನ ಒಂದು ಟೆಕ್ಸ್ಚರ್ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡೆ.
1: ಅಂದ್ರೆ ಈಗಲೂ ಸಂಗೀತ ಅಂದ್ರೆ ಕಲಿತಿರ್ತೀರಿ? ಹಾಡೋದು ಯಾವಾಗ ಟೈಮಿಂಗ್ ಏನಾದರೂ ಇಟ್ಕೊಂಡಿದ್ದೀರಿ?
0: ಡೈಲಿ ಎವ್ರಿ ಡೇ ನಾನು ಸ್ಟುಡಿಯೋಕ್ಕೆ ಹೋಗ್ತೀನಿ, 7 to 10 ತನ ನಂದು ಒಂದು
1: ಈವ್ನಿಂಗ್. ಸಂಗೀತದ ಗುರುಗಳ ಜೊತೆಗೆ ಎಷ್ಟು ವರ್ಷ ಕಲ್ತಿರಿ ಅಲ್ಲಿ ನೀವು?
0: ಅಲ್ಲಿ ನನಗೆ ಸಾಕಷ್ಟು ಸಮಯ, ಬಿಕಾಸ್ ನಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡೋದ್ರ ನಿಟ್ಟಿನಲ್ಲಿ ಹೆಚ್ಚಿಗೆ ಸಂಗೀತದ ಕಡೆ ನನಗೆ ಕೊಡೋದಾಗಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಒಂದು 3 ತಿಂಗಳ ಕಾಲ ರಾಗಿಣಿ ಅವ್ರ ಹತ್ರ ಆಯ್ತು ನಂದು ಅಭ್ಯಾಸ, ಅದಾದ್ಮೇಲೆ ಒಂದು ವರ್ಷಗಳ ಕಾಲ ರಾಘವೇಂದ್ರ ಸೇನ್ ಅವ್ರ ಹತ್ರ ಆಯಿತು, ಇದೇ ದಾಸ ಸಾಹಿತ್ಯ ಡಿಪ್ಲೊಮೋತ್ಸವವಾಗಿ. ಅದಾದ್ಮೇಲೆ ಈಗ ಸದ್ಯಕ್ಕೆ ಮತ್ತೆ ಯಾವಾಗ ನಂದು ಆಫ್ಟರ್ ಕಂಪ್ಲೀಷನ್ ಆಫ್ ಎಮ್ ಎಸ್ ಸಿ ಮತ್ತೆ ಇದ್ರ ಕಡೆ ಒತ್ತು ಕೊಡ್ತಾ ಇದ್ದೀನಿ.
1: ಓದಿರೋದು ಎಮ್ ಎಸ್ ಸಿ, ಏನಾದರೂ ಜಾಬ್ ಮಾಡಬೇಕು ಅನ್ನೋದು ಕುತೂಹಲ ಇರ್ತದೆ, ಜಾಬ್ ಮಾಡ್ಬೇಕಂತಿದೆಯಾ ಅಥವಾ ಈ ಸಂಗೀತದಲ್ಲಿ ಹೆಚ್ಚು ತೊಡಗಿಕೊಳ್ಬೇಕಂತಿದೆಯಾ?
0: ಬಟ್ ಇದ್ರ ಪ್ರಕಾರ ಹೋಗ್ಬೇಕು ಅಂತಂತಂದ್ರೆ, ಬಟ್ ಒಂದು ನಾವು ವೈಯಕ್ತಿಕವಾಗಿ ಒಂದು ಪೊಸಿಷನ್ ಗಳಿಸ್ಕೊಂಡ ನಂತರ ಸೈಡಿಗೆ ಇದನ್ನು ಮುನ್ನಡ್ಸ್ಕೊಂಡು ಹೋಗ್ತಿರೋಣ. ಈಗ ಒಂದು ಜಾಬ್ ಅಂತಂತಂದ್ರೆ ಈಗ ಮನೆಯಲ್ಲಿ ಒಂದು ಏಜಿಗೆ ಬರೋಣ, ನಮ್ದು ದುಡಿತದ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು ಒಂದು ಇರುತ್ತಲ್ಲ. ಸೊ ಸ್ವಾವಲಂಬಿ ಆಗ್ಬೇಕು ಅನ್ನೋ ಸಲುವಾಗಿ ನಾನು ಬ್ಯಾಂಗ್ಳೂರಲ್ಲಿ ಅಪ್ಲೈ ಮಾಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ದಿವಸದ ಕಾಲ ಹೋಗ್ತೀನಿ, ಅಲ್ಲೇ ಶಿಫ್ಟ್ ಆಗೋ ಚಾನ್ಸಸ್.
1: ಓಕೆ ಮೇಡಮ್, ಈಗ ಒಂದು ಹಾಡು ಹಾಡೋದಾದ್ರೆ ನಿಮ್ಗೆ ಇಷ್ಟವಾದಂಥದ್ದು ಅಥವಾ ನಮ್ಮ ಕೇಳುಗರಿಗಾಗಿ?
0: ಭಾವಗೀತೆಯನ್ನು ಪ್ರಸ್ತುತಪಡಿಸ್ತೀನಿ. ಇದು

0: ಶಾಸ್ತ್ರೀಯ ಸಂಗೀತಕ್ಕೆ ಇದ್ರೆ ಇನ್ನೂ ಡೆಪ್ತ್ ಆಗ್ತದೋ ಅಥವಾ ಸುಗಮ ಸಂಗೀತವನ್ನು ಯಾರಾದರೂ ಆಡಬಹುದು ಹೇಗೆ?
1: ಸುಗಮ ಸಂಗೀತ ಬೇಸಿಕಲಿ ನಾವು ಲೈಟ್ ಮ್ಯೂಸಿಕ್ ಅಂತಾನು ಹೇಳ್ತೇವೆ ಇದನ್ನ. ಇದರಲ್ಲಿ ನಿಮಗೆ ಸೊ ಬೇಸಿಕಲಿ ಯಾರು ಬಿಗಿನರ್ಸ್ ಅಂತ ಹೇಳ್ತಾರಲ್ವಾ ಅವರಿಗೆ ಹೆಚ್ಚು ಕಲಿಕೆ ಸುಲಲಿತವಾಗಿ ಹಾಡುವಂಥದ್ದು ಸುಗಮ ಸಂಗೀತ. ಈಗ ಆಲ್ಮೋಸ್ಟ್ ನೀವು ಶಾಸ್ತ್ರೀಯ ಹೋಗ್ಬೇಕಂತಂದ್ರೆ ಅದಕ್ಕೆ ಸ್ವಲ್ಪ ಏನಾದ್ರು ನಿಮ್ಗೆ ಬೇಸಿಕ್ಸ್ ಗೊತ್ತೇ ಇರಬೇಕು. ಎಲ್ರಿಗೂ ಸ್ವಲ್ಪ ಈಸಿಲಿ ಅದು ಒಲಿಯಂಥದ್ದಲ್ಲ, ನಿಮಗೆ ಅದು ಹೆಚ್ಚು ಒಟ್ಟು ಕೊಡ್ಬೇಕಾಗುತ್ತೆ. ಬಟ್ ಇದು ಜಸ್ಟ್ ಲೈಕ್ ಅ ಸುಲಿದ ಬಾಳೆಹಣ್ಣಿದ್ದಾಗೆ ಒಂದು ಹೇಳ್ಬೋದಾದ್ರೆ, ಸ್ವಲ್ಪ ನೀವು ಇದಕ್ಕೆ ಇಂಟ್ರೆಸ್ಟ್ಲೇ ನಿಮ್ ಆಯಾ ಬೇಸಿಕ್ಸ್ ನಾವೇನು ಹೇಳ್ತೀವಿ ಶ್ರುತಿ ಲಯ ತಾಳ ಜತಿಗತಿಗಳೆಲ್ಲ ಗೊತ್ತಿದ್ರೆ ಈಸಿಲಿ ಇದನ್ನು ಕವರ್ಅಪ್ ಮಾಡ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ.
0: ಸ್ವತಂತ್ರವಾಗಿ ಕಲಿಬೇಕು ಅಂತ ಆಸಕ್ತಿ ಹುಟ್ಟಿದ್ದು ಅಥವಾ ಇಲ್ಲ ನಾನು ಯಾವುದಕ್ಕೋ ಒಂದು ಇದು ವೃತ್ತಿಯನ್ನಾಗಿ ಮಾಡಬೇಕು ಅಥವಾ ಹವ್ಯಾಸವನ್ನಾಗಿ ತಗೊಳ್ಬೇಕು ಅಂತ ಹುಟ್ಟಿದ್ದು ಅಥವಾ ಮನಃಶಾಂತಿಗಾಗಿ ಹಾಡಬೇಕಂತ ಒಬ್ಬರೊಬ್ಬರಿಗೆ ಒಂದೊಂದು ಆಸೆ ಇರ್ತದೆ ಈ ಸಂಗೀತದಲ್ಲಿ, ನಿಮ್ದು ಹೇಗೆ?
1: ಅದೇ ಈ ದಿನನಿತ್ಯದ ಒತ್ತಡಿನಲ್ಲಿ ಎಂಥ ಒಂದು ಟೆನ್ಷನ್ ಇದ್ರೂ ಸಮೇತ ರಾತ್ರಿ ಹೊತ್ತು ಬಂದು ಒಂದು ಹಾಫ್ ಆನ್ ಅವರ್ ನಾವು ಇಯರ್ಫೋನ್ಸ್ ಹಾಕ್ಕೊಂಡು ಒಂದು ಹಾಡುಗಳು ಕೇಳಿದರೆ ಯಾವುದೋ ಇದು ನಮ್ಮ ಬೇರೆ ಲೋಕಕ್ಕೆ ಕರೆದೊಯ್ತದೆ. ಆಲ್ಮೋಸ್ಟ್ ಎಂಥ ಟೆನ್ಷನ್ ಇದ್ರೂ ಸಮೇತ ಇದು ಆಲ್ರೆಡಿ ನಿಮ್ದು ಮೈಂಡ್ ರಿಲ್ಯಾಕ್ಸೇಷನ್ ಆಗ್ಲಿಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಏನ್ ನಾವು ಅನ್ಕೋತಿದೀವಲ್ಲ, ಒಂದು ಬೆಸ್ಟ್ ರಿಲ್ಯಾಕ್ಸೇಷನ್ ಮೋಡ್ ಅಂತಂದ್ರೆ ಮ್ಯೂಸಿಕ್. ನನಗದು ಒಂದು ಮ್ಯೂಸಿಕ್, ನೆಕ್ಸ್ಟ್ ಬಂದ್ಬಿಟ್ರೆ ಡ್ಯಾನ್ಸ್, ಎರಡು ದೇಹಕ್ಕೆ ಒಂದು ಪ್ರಚೋದನೆ ಇರ್ತದ. ಆಲ್ಮೋಸ್ಟ್ ನಮ್ದು ಏನಂತಾರೆ ಬ್ಲಡ್ ಸ್ಟ್ರೀಮ್ಸ್ ಏನಂತೀವಿ ನಾವು, ಯಾವುದೋ ಒಂದು ಲೋಕದಿಂದ ನಾವು ಆಚೆ ಬಂದು ಅದು ಪರಲೋಕಕ್ಕೆ ಹೋಗ್ಬಿಟ್ಟಿರ್ತೀವಿ ಆಲ್ಮೋಸ್ಟ್.
0: ನಿಮ್ಗೆ ಈ ಡ್ಯಾನ್ಸ್ ಅಲ್ಲಿ ಏನಾದರೂ ಕಲಿತೀಯ?
1: 3 ವರ್ಷ ಕಲ್ತಿದ್ದೀನಿ ಲಕ್ಷ್ಮಿ ಅವರ ಹತ್ರ, ಭರತನಾಟ್ಯಂ ಕಲ್ತಿದ್ದೀನಿ. ಸೊ ಬೇಸಿಕಲಿ ಕೋಲಾಟ ಆಗಿರ್ಬೋದು ನಮ್ಮಲ್ಲೆಲ್ಲ ಹೆಚ್ಚು ಸ್ವಲ್ಪ ಕೋಲಾಟ ಆಯ್ತು, ಭರತನಾಟ್ಯಂ ಆಯ್ತು. ಈಗ ಆಲ್ರೆಡಿ ಸಾಕಷ್ಟು ಪ್ರೋಗ್ರಾಮ್ಸ್ನೂ ಕೊಟ್ಟಿದ್ದೆ ನಾನು ಹುಬ್ಳಿಯಲ್ಲಿ ರೀಸೆಂಟ್ ಈ 2018 ಹರಿದಾಸ ಹಬ್ಬ ಅಂತ ಹೇಳಿ ಶೇಷಗಿರಿ ದಾಸ್ ಅವರು ಹಮ್ಮಿಕೊಂಡಿದ್ರು. ಅದರಲ್ಲಿ ನಾವು ನಮ್ಮ

0: ಕಡೆಯಿಂದ ಆರರಿಂದ ಏಳು ಅವರು ಹಾಡ್ತಿರ್ಬೇಕಾದ್ರೆ ಹಿಂದ ಗೀತಾ ನೃತ್ಯ
1: ಗೃತ ನೃತ್ಯ ಗೀತ ಗಾಯನ
0: ಗೀತ ಗಾಯನ ನೃತ್ಯ ಗೀತ ಮತ್ತು ನೃತ್ಯ ಸಮ್ಮಿಲನ ಅದು.
1: ಓಕೆ ಓಕೆ.
0: ಸೊ ಬೇಸಿಕಲಿ ಈಗ ಸ್ವಲ್ಪ ಕೋವಿಡ್ ಆದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಬೇಸಿಕಲಿ ಟಿಲ್ ಡಿಗ್ರಿ ಕಂಪ್ಲೀಷನ್ ತನ ಅದು
1: ನೀವು ಕಲ್ತಿದ್ರಿ. ಡ್ಯಾನ್ಸ್ ಅಂದ್ರೆ ನಿಮಗೆ
0: ಇಂಟ್ರೆಸ್ಟ್ ಅಂತ ಅದು ಒಂದು ಜಸ್ಟ್ ಲೈಕ್ ಅದು ಹೇಳಿದ್ನಲ್ಲ ಅದು ಎರಡು ಕಣ್ಣು ಒಂದು ಮುಖಕ್ಕೆ ಎರಡು ಕಣ್ಗಳಿದ್ದ ಹಾಗೆ ಸಂಗೀತ ಮತ್ತು ನೃತ್ಯ ಎರಡು ಇಂಟರ್ ರಿಲೇಟೆಡ್ ಟು ಈಚ್ ಅದರ್ ಡಿಫ್ರೆಂಟ್ ಫೇಸಸ್ ಆಫ್ ಅ ಸೇಮ್ ಕಾಯಿನ್ ಅಂತಾರಲ್ಲ ಆ ತರದ ಇದ್ದಾಗ ಅದು.
1: ಭರತನಾಟ್ಯ ಯಾಕೆ ಈಗ ಈಗ ಇದೆಯಾ ಅದರ ಟಚ್ ಇದೆಯಾ?
0: ಹಾ ಟಚ್ ಇದೆ ಈಗಲೂ ನಾನು, ಬಟ್ ಪರ್ಫಾರ್ಮೆನ್ಸಸ್ ಹೊರಗಡೆ ಹೆಚ್ಚು ಕೊಡ್ತಿಲ್ಲ ಏನಕ್ಕಂದ್ರೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಗಿದೆ ಈಗ. ಬಟ್ ಯಾವ ಟೈಮಿಗೆ ನಾನು ಕೇಳಿ ಮಾಡು ಅಂತಂದ್ರು ಆ ಮುದ್ರೆಗಳಾಯ್ತು. ಸೊ ಬೇಸಿಕಲಿ ನಾನು ಆ ಮೂಮೆಂಟಿಗೆ ಈಗೂ ಒಂದೊಂದು ಸ್ವಲ್ಪ ಟಚ್ ಆಕ್ಟಿವೇಟ್ ಆಯ್ತು ಅಂತಂತಂದ್ರೆ ಯಾವಾಗ್ಲೂ ಮನೇಲಿ ಮಾಡ್ತಾನೆ ಇರ್ತೀನಿ, ಬಟ್ ಕಾರ್ಯಕ್ರಮ ಕೊಡಕ್ ಆಗ್ತಿಲ್ಲ ಅಷ್ಟೇ.
1: ಭರತನಾಟ್ಯಕ್ಕೂ ಮತ್ತೆ ಸಾಮಾನ್ಯ ವೆಸ್ಟರ್ನ್ ನೃತ್ಯಗಳು ಈಗ ಹೆಚ್ಚು ಪ್ರಚಲಿತದಲ್ಲಿದ್ದಾವೆ. ಸೊ ನಿಮಗೆ ಭರತನಾಟ್ಯಕ್ಕೆ ಇವತ್ತಿಗೂ ಅದರದ್ದು ಬೆಲೆ ಇದೆ ಸರ್ ಅಂತ ಇರೋ, ಅಥವಾ ಇಲ್ಲ ಸರ್ ವೆಸ್ಟರ್ನಿಗೂ ಜಾಸ್ತಿ ಇದೆ ಅಲ್ವ ಅಂತ ಹೇಳ್ತೀರೋ, ಹೇಗೆ ಇವತ್ತಿನ ಕಾಲ ಘಟ್ಟದಲ್ಲಿ?
0: ಈಗ ಅದು ಹೇಗಾಯ್ತು ಅಂತಂತಂದ್ರೆ ಜಸ್ಟ್ ಲೈಕ್ ನೀವು ಒಂದು ತಾಯಿ ಹತ್ರ ಯಾವ ಮಗಗೆ ನೀವು ಹೆಚ್ಚು ಪ್ರೀತಿ ತೋರಿಸ್ತೀರಿ ಅನ್ನಂಗೆ. ಬಟ್ ಅದಲ್ಲ, ಅದು ಅದಕ್ಕೆ ಆದಂತ ಮಹತ್ವ ಈಗೂ ಇದೆ. ನಮ್ಮಂತ ಅದು ಪ್ರಿಯರೇನು ಇರ್ತೀವಲ್ಲ ಭರತನಾಟ್ಯ ಪ್ರಿಯರಿಗೆ, ಭರತನಾಟ್ಯದ್ದು ಭರತನಾಟ್ಯ ಒಂದು ಆ ಪೊಸಿಷನ್ಗೆ ಅದು ಇದ್ದೇ ಇರುತ್ತೆ. ಅದನ್ನ ಎಂಥ ವೆಸ್ಟರ್ನ್ ಬಂದ್ರು ಅದನ್ನ ಸರಿಸ್ಲಿಕ್ಕೆ ಆಗಂಗಿಲ್ಲ. ಸೊ ಬೇಸಿಕಲಿ ಅದರದೇ ಆದಂತ ಅದೊಂದು ವ್ಯಾಲ್ಯೂಸ್, ಅದು ಜಸ್ಟ್ ಲೈಕ್ ಒಂದು ಸೆಟ್ರೇಟ್ ಆಗಿರ ಒಂದು ಸಿಂಹಾಸನದ ಮೇಲೆ ಕೂತ್ಬಿಟ್ಟಿದೆ ಅದು. ಅದು ನೀವು ಎಷ್ಟೇ ಟ್ರೈ ಮಾಡಿದ್ರು ಇಳ್ಸಕ್ ಆಗಂಗಿಲ್ಲ ಅದನ್ನ. ಸೊ ಅದ್ರದ್ದು ಒಂದು ದೈಹಿಕವಾಗಿ ಸೊ ಇಂಟರ್ ಕನೆಕ್ಟೆಡ್ ವಿತ್ ಈಚ್ ಅದರ್ ಏನಂತೀವಿ ನಾವು, ಒಂದು ಮುದ್ರೆಗಳಾಗಿರ್ಬೋದು. ನಮ್ಮ ಯೋಗ ಜಸ್ಟ್ ಲೈಕ್ ನಾನು ಇವೊಂದು ಯೋಗ ಪಟುನು ಹೌದು, ನಾವು ದೇಹದಲ್ಲಿ ಯಾವ ರೀತಿ ಚಲನವಲನ ಇದ್ರೆ ನಮ್ಮ ದೇಹ ಹೆಂಗೆ ಸ್ಪಂದಿಸ್ತದ ಅಂತ ಅನ್ಲಿಕ್ಕೆ ಪ್ರತಿಯೊಂದು ಮುದ್ರೆಗೂ ಸಮೇತ ನಮ್ಮ ದೇಹದಲ್ಲಿ ಆಗುವಂಥ ಚಲನವಲನಕ್ಕೆ ಸಂಬಂಧ ಇರುತ್ತದೆ. ಸೊ ಬೇಸಿಕಲಿ ಹೆಂಗೆ ನಾವು ಜ್ಞಾನದಿಂದ ವಿಜ್ಞಾನ ಅಂತ ಹೇಳ್ತೀವಿ, ಸೊ ಇವೆಲ್ಲ ದೇಹಕ್ಕೆ ಅನುಗುಣವಾಗಿಂಥ ಒಂದು ಪದ್ಧತಿಗಳಿವು. ಸಂಗೀತ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ನಮ್ಮ ದೇಹನ ಹೆಂಗ ಮುಂದೆ ಉತ್ತೇಜನಗೊಳಿಸ್ಲಿಕ್ಕೆ ಒಂದು ಸಕಾರಾತ್ಮಕವಾಗಿಂತ ವಿಚಾರಗಳನ್ನ ಹೆಂಗ ತಗೋಬೇಕು ಅನ್ನೋದಕ್ಕೆ ಇವೆಲ್ಲ ಬಹಳ ಹೆಲ್ಪ್ ಆಗುತ್ತೆ.
1: ಇವತ್ತಿನ ಕಾಲಘಟ್ಟದಲ್ಲಿ ನೀವು ಗಮನಿಸೋದಾದ್ರೆ ಜಾಸ್ತಿ ಜನ ಲೈಕ್ ಮಾಡ್ತಿರೋದು ನೃತ್ಯ ಯಾವುದು ಅಂತ ಅನಿಸ್ತದೆ? ಜಾಸ್ತಿ ಅದಕ್ಕೆ ಹೆಚ್ಚು ಪ್ರಚಲಿತ ಪ್ರಚಾರಕ್ಕೆ ಬರ್ತಿರೋದು?
0: ಸೊ 50-50% ನಾವು ಎಲ್ಲ ಎರಡಕ್ಕೂ. ಈಗ ನಮ್ಮಂಥವ್ರು ನನ್ನ ಮೈಂಡ್ ಸೆಟ್ ಹಿಡ್ಕೊಂಡೇ ಹೇಳ್ತೇನೆ ನಾನು, ಎರಡು 50-50 ಇದ್ದಾರೆ. ಈಗ ಅವರು ಅದು ಇಚ್ಛೆ ಪಡ್ತಾರ ಅಂತ ತಪ್ಪಲ್ಲ, ಅದು ಆ್ಯಕ್ಚುಲಿ ಅವ್ರವ್ರದ್ದು ಇಂಟ್ರೆಸ್ಟ್ ಪ್ರಕಾರ ಅವ್ರವ್ನ ಬೆಳ್ಕೊಂಬಂದಿರೋ ರೀತಿ, ಅವ್ರವ್ರದ್ದು ಸಂಸ್ಕಾರ, ಅವ್ರ ಮನೆಯಲ್ಲಿ ಯಾವ ಥರ ಇದೆ, ಎಲ್ಲ ಅದ್ರ ಡಿಪೆಂಡೆನ್ಸಿ ಅವರು ಪ್ರಭಾವ ಬೀರ್ಲಿಕ್ಕೆ.
1: ಯೋಗ ಪಟ್ಟು ಅಂತ ಹೇಳಿದ್ರೆ ಮಾತಾಡ್ತಾ, ಅದು ಯಾವಾಗಿಂದ ಹ್ಯಾಬಿಟ್?
0: ಹ್ಯಾಬಿಟ್ ಅಲ್ಲ, ಬೇಸಿಕಲಿ ಸ್ಕೂಲ್ ಅಲ್ಲಿ ನಮ್ಗೆ ಯೋಗ ಕ್ಲಾಸಸ್ ಇರ್ತಿತ್ತು. ಪ್ರೈಮರಿಯಿಂದನೂ ನಾನು ಯೋಗ ಇದೆಲ್ಲ ಸ್ವಲ್ಪ ಹೆಲ್ತಿಗೆ ಯಾವ್ದಾವ್ದು ರೀತಿ ಒಂದು ಒಳ್ಳೆ ಪದ್ಧತಿ ರೂಢಿಸ್ಕೊಳ್ಳೋ ನಿಟ್ಟಿನಲ್ಲಿ ಯೋಗ ಆಯ್ತು, ಭರತನಾಟ್ಯ ಆಯ್ತು, ಒಂದು ಹಳ್ಳೆ ಒಳ್ಳೆ ಸಾತ್ವಿಕ ಆಹಾರ ಪದ್ಧತಿಯನ್ನು ಸಹ ರೂಢಿಸ್ಕೊಳ್ತಾ ಬರ್ತಾ ಒಂದು ದಿನನಿತ್ಯದ ಒಂದು ಸುಗಮ ಜೀವನ ಸಾಕ್ಬೇಕಾದ್ರೆ ಏನೇನು ಅನಿವಾರ್ಯತೆ ಇದೆನೋ ಎಲ್ಲ ಅದನ್ನ ಚಿಕ್ಕಂದಿನಿಂದಲೇ ರೂಢಿ ಮಾಡ್ಕೊಂಡ್ಬಿಟ್ಟಿದೆ.
1: ಮೇಡಮ್, ನೀವು ಎಲ್ಲಿಯಾದರೂ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀಯಾ ಎಲ್ಲಾದರೂ ರಾಯಚೂರಲ್ಲಿ ಅಥವಾ ಬೇರೆ ಕಡೆ ಈ ನೃತ್ಯದಲ್ಲಿ ಆಗಿರಲಿ ಅಥವಾ ಸಂಗೀತದಲ್ಲಿ?
0: ನಾನು ಫಸ್ಟ್ ಕಾರ್ಯಕ್ರಮ ಕೊಟ್ಟಿದ್ದು 6th ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೆ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ಫಸ್ಟ್ ಸಮೂಹ ನಾಡಗೀತೆಯಲ್ಲಿ ನಾನು ನವೋದಯ ಸ್ಕೂಲ್ ಅಲ್ಲಿ ಇರಬೇಕಾದ್ರೆ ಅದಕ್ಕೆ ಸಮಾಧಾನಕರ ಬಹುಮಾನ ಬಂದಿತ್ತು. ಅದಾದ್ಮೇಲೆ PUC ಇಂದ ಆಲ್ಮೋಸ್ಟ್ 8th, 9th, 10th ಎವ್ರಿ ಇಯರ್ ಪ್ರತಿಭಾ ಕಾರಂಜಿ ಅಟೆಂಡ್ ಮಾಡಿದ್ದೀನಿ. ಆಮೇಲೆ PUC ಅಲ್ಲಿ PU ಬೋರ್ಡ್ ಕಡೆಯಿಂದ ಆರ್ಗನೈಸ್ ಆಗುತ್ತೆ ಅದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ. ಇಲ್ಲಿ ಫಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಬಂದ್ಬಿಟ್ಟು ರಾಯಚೂರಲ್ಲಿ, ಆಮೇಲೆ ಡಿವಿಷನಲ್ ಲೆವೆಲ್ ಗುಲ್ಬರ್ಗದಲ್ಲಿತ್ತು. ಫಸ್ಟ್ ಇಯರ್ ಸ್ಟೇಟ್ ಲೆವೆಲ್ ಆದಿಚುಂಚನಗಿರಿ ಕಾಲೇಜು ಶಿವಮೊಗ್ಗದ ಕಡೆ ಅಂತ, ಅಲ್ಲಿ 3rd prize ತಗೊಂಡಿದ್ದೀನಿ. ಸೆಕೆಂಡ್ ಇಯರು ಸಹ ಅದೇ ರೀತಿ ಫಸ್ಟ್ ರಾಯಚೂರಲ್ಲಿ ಜಿಲ್ಲಾ ಮಟ್ಟ, ಅದಾದ್ಮೇಲೆ ಡಿವಿಷನಲ್ ಲೆವೆಲ್ ಗುಲ್ಬರ್ಗ, ಅದಾದ್ಮೇಲೆ ಬಿಜಾಪುರಲ್ಲಿತ್ತು. ಅದಾದ್ಮೇಲೆ ಎವ್ರಿ ಇಯರ್ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಕಡೆಯಿಂದ
1: ಯೂತ್
0: ಫೆಸ್ಟಿವಲ್ಸ್ ನಡೀತಿರ್ತೆ. ಅಲ್ಲಿ ಹಲವಾರು 3 ವರ್ಷ ಭಾಗವಹಿಸಿದ್ದೀನಿ. ಆಲ್ಮೋಸ್ಟ್ ವೆಸ್ಟರ್ನ್ ಆಯಿತು, ಕ್ಲಾಸಿಕಲ್ ಆಯಿತು, ಸ್ಕಿಟ್ಸ್ ಎಲ್ಲ ಮಾಡ್ತಾರಲ್ಲ ಅದರಲ್ಲೂ ಸಹ ಭಾಗವಹಿಸಿದ್ದೀನಿ. ಆಲ್ಮೋಸ್ಟ್ ಈಗ 300 ಕಾಪು ಕಡೆಯಿಂದ ಆಗ್ತಿರೋ ಇದು ಮುಂಗಾರು ಉತ್ಸವ, ಅಲ್ಲಿ ಸಮೇತ ನಾವು ಜನಪದ ನೃತ್ಯ ಇದನ್ನು ಪ್ರಸ್ತುತಪಡಿಸಿದ್ವಿ. ಅದಾದ್ಮೇಲೆ ನೃತ್ಯಗಳದ್ದು ಆಲ್ಮೋಸ್ಟ್ ಇದು ಇತ್ತೀಚೆಗೆ ಒಂದು 2 ವರ್ಷಗಳಿಂದ ಯಾವಾಗ ನಂದು ಮಾಸ್ಟರ್ಸ್ ಕಂಪ್ಲೀಟ್ ಆಯ್ತಲ್ವ, ಅದಾದ್ಮೇಲೆ ಸತತ ಏನಿಲ್ಲ ಅಂದ್ರೂ ಈ ಒಂದ್ 2 ವರ್ಷದಲ್ಲಿ 100ಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಸ್ ನ ನೀಡಿದ್ದೆ.
1: ಅಂದ್ರೆ ನೃತ್ಯದಲ್ಲಿ ಅಥವಾ ಸಂಗೀತದಲ್ಲಿ?
0: ಸಂಗೀತದಲ್ಲಿ.
1: ಏನು ಯಾವ್ದು?

0: ಯಾವ ವಿಭಾಗದಲ್ಲಿ, ಸುಗಮ ಸಂಗೀತದಲ್ಲೋ ಅಥವಾ ಚಿತ್ರ
1: ನಾ ಇದು
0: ಸಂಗೀತದಲ್ಲೋ?
1: ದಾಸವಾಣಿ, ಆಲ್ಮೋಸ್ಟ್ ದಾಸವಾಣಿ ನಮ್ಮ ಗುಡಿ ಗುಂಡಾರ್ ಮಠಗಳಲ್ಲೆಲ್ಲ ದಾಸವಾಣಿ ಹೆಚ್ಚಾನ ಆಫಿಷಿಯಲ್ಸ್ ಪ್ರೋಗ್ರಾಮ್ಸ್ನಲ್ಲೆಲ್ಲ ಈಗ ನಾಡಗೀತೆ ಆಗಿರ್ಬೋದು, ಅದಾದ ಅದೇ ರೀತಿ ಕ್ಯಾರಿಯೋಕೆ ನೈಟ್ಸ್ ಅಂತ ಏನು ನಾವು ಮಾಡ್ತೀವಿ, ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ಹಳೆಯ ಚಿತ್ರಗೀತೆಗಳು ತುಂಬ
0: ಕರೋಕಲ್ಲಿ ಈಗ ನೀವು
1: ಕ್ಯಾರಿಯೋಕೆ, ಹಾಂ ಆಲ್ಮೋಸ್ಟ್ ಈಗ ಮಾಡ್ತಿರೋದೆಲ್ಲ ಕ್ಯಾರಿಯೋಕೆನೆ ಪ್ರೋಗ್ರಾಮ್ಸ್
0: ಮಾಡ್ತಿದ್ರೆ
1: ಕೊಟ್ಟಿದ್ದೆ.
0: ಇತ್ತೀಚೆಗೆ ಏನಾದರೂ ಕಾರ್ಯಕ್ರಮಗಳು ಎಲ್ಲಾದರೂ ಕೊಟ್ಟಿದ್ದೀಯಾ?
1: ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಒಂದು ಪ್ರೈವೇಟ್ ಫಂಕ್ಷನ್ ಸೆರೆಮನಿಯಲ್ಲಿ ಮಾಡಿದ್ದೀನಿ,
0: ಮಾಡಿದ್ದೀನಿ
1: ಕ್ಯಾರಿಯೋಕೆ ನೈಟ್.
0: ಓಕೆ, ನಿಮ್ದೇನು ಟೀಮ್ ಇದೆಯಾ ಏನಾದರೂ ಸಂಗೀತದಲ್ಲಿ ಅಥವಾ ನಿಮ್ಮದೇ ಆದಂಥದ್ದು ಏನಾದರೂ?
1: ಟೀಮ್ ಅನ್ನೋಕೆ ಈಗ ಎಲ್ಲರೂ ಎವ್ರಿ ಟೈಮ್ ಎಲ್ಲರೂ ಸಾಥ್ ಇರಂಗಿಲ್ಲ, ಅವ್ರವ್ರದ್ದು ಹೆಂಗೆ ನಾವು ಅಪ್ಪು ಜಸ್ಟ್ ಲೈಕ್ ಅವ್ರು ಫ್ರೀ ಇದ್ದಾಗ ನಮ್ಮ ಈಗ ನಾವು
0: ಬಿಝಿ ಇರ್ತೀವಿ
1: ಬಿಝಿ ಇರ್ತೀವಿ ಹಂಗಂತ ಹೇಳಿ ಒಂದು ಸ್ಪೆಸಿಫಿಕ್ಲಿ ಟೀಮ್ ಅಂತೇನಿಲ್ಲ, ಬಟ್ ಕರೆದಾಗ ಎಲ್ಲರೂ ಒಂದು ಕಡೆ ನಮ್ಗೆ ಅವಶ್ಯಕತೆ ಇದ್ದಾಗ. ಅವರು ಈಗ ರೀಸೆಂಟ್ಲಿ ರಾಯಚೂರು ಉತ್ಸವ ಆಯಿತು, ಅಲ್ಲಿನೂ ನಾನು ದಾಸವಾಣಿ ಕ್ಷೇತ್ರದಲ್ಲೇ ಹಾಕಿದ್ದೆ. ಸೊ ಬೇಸಿಕಲಿ ಹಾಂ ಭಾಗವಹಿಸಿದ್ದೆ
0: ಕಾರ್ಯಕ್ರಮ
1: ವೇದಿಕೆ.
0: ಓಕೆ, ಒಂದು ಅದ್ಭುತವಾದಂಥ
1: ವೇದಿಕೆ ಅದು. ಅದಾದ್ಮೇಲೆ 2024 ಹಂಪಿ ಉತ್ಸವದಲ್ಲಿ ಭಾಗವಹಿಸಿದ್ದೀನಿ.
0: ನಿಮ್ಮ ಕಾಂಟ್ಯಾಕ್ಟ್ ಇನ್ನೂ ಬಿಲ್ಡ್ ಆಗ್ತದೆ ಸರ್, ಅದು ಕಾರ್ಯಕ್ರಮಗಳು ಕೊಡೋದ್ರಿಂದ ಅಂತಿರೋ ಹೇಗೆ?
1: ಏ ಅದು ಹೇಳ್ತೀನಲ್ಲ, ಅದು ಒಂದು ಹೆಚ್ಚಾನ್ ಹೆಚ್ಚು ದಿವ್ಸಕ್ ದಿನದಿಂದ ದಿನಕ್ಕೆ ನಮ್ಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಗ ಜಸ್ಟ್ ಲೈಕ್ ನಾವು ಒಂದೆಲ್ಲೋ ಹೋದ್ವಿ ಅಂತ ಕೋರಿ ನಮ್ಗೆ ಹಾಡ ಅವ್ರು ನಮ್ ಗಾಯನ ಅವ್ರಿಗೆ ಇಚ್ಛೆ ಪಟ್ಟು ಅವರಿಂದ 1 to 10 ಹೇಗಾಗತ್ತಲ್ವಾ ಅದೇ ತರಾನೇ ಅದು ಸ್ಪ್ರೆಡ್ ಹಾಕೋತೇ ಹೋಗ್ಲಿಕ್ಕತ್ತದ ಇನ್ನತನ. ಜಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಒಂದು 3 to 4 ಮೆಂಬರ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ಎಂತಿಂತ ಅದು ಆಕ್ಚುಲಿ ನಮ್ಮ ಮನೆ ಮಂದೆಕಿನ್ನ ಹೆಚ್ಚು ಅವ್ರಿಗೆ ನಮ್ಗೆ ಒಂದು ಫ್ಯಾಮಿಲಿ ಕೈಂಡ್ ಆಫ್ ಅ ಬಾಂಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟದಲ್ಲಿ. ಒಂದು ಸ್ಟುಡಿಯೋ ಅಂತಂದ್ರೆ ಅದೊಂದು ಫ್ಯಾಮಿಲಿ ಬಾಂಡಿಂಗೇ ಆಲ್ಮೋಸ್ಟ್.
0: ಅಂದ್ರೆ ಅವ್ರ ಜೊತೆ ನೀವು ಟೀಮ್ ಆಗಿ ಹೋಗಿ ಹಾಡುಗಳನ್ನ
1: ಹಾಡುಗಳನ್ನ ಅದೇ ನನ್ನ ಅವಶ್ಯಕತೆ ಇದ್ದ ಅವರು ಅವ್ರಿಗೆ ಅವಶ್ಯಕತೆ ಇದ್ದಂಗೆ ನಾನು ಆಲ್ಮೋಸ್ಟ್ ಒಬ್ರಿಗೂ ಇನ್ನೊಬ್ಬರು ಸಹಕಾರ ಕೊಟ್ಕೋತ ಅದೊಂದು ಯಶಸ್ವಿ ಮಾಡ್ಲಿಕ್ಕೆ ಪ್ರೋಗ್ರಾಮ್ಸ್.
0: ಮೇಡಮ್, ಈಗ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಅಪೂರ್ವ ಅವರು ಇದನ್ನ ಇನ್ನೊಮ್ಮೆ ಹಾಡಿ ಅಂತ ಕೇಳಿದಂತ ಹಾಡು ಯಾವ್ದಾದ್ರು ಇದ್ರೆ ಹೇಳ್ಬೋದು, ಹಾಡ್ಬೋದಾ ಈಗ?
1: ಹಾ

0: ಬಹಳ ನೆಮ್ಮದಿಯನ್ನು ಕೊಡುವಂಥದ್ದು ಚಿತ್ರಗೀತೆಯನೋ ಅಥವಾ ದಾಸಗೀತೆಯನೋ ಅಥವಾ ಯಾವುದು ಭಾವಗೀತೆಯನೋ ಹೇಗೆ?
1: ಫಸ್ಟ್ ನನಗೆ ನನ್ನ ಪ್ರಿಫರೆನ್ಸ್ ಪ್ರಕಾರ ದಾಸವಾಣಿ ಹಿಂದೂಸ್ತಾನಿ. ಸೊ ಸೆಕೆಂಡ್ಲಿ ಬಂದುಬಿಟ್ಟು ಭಾವಗೀತೆಗಳು. ಅದಾದಮೇಲೆ ಸಿನಿಮಾದಲ್ಲೂ ಕೆಲವೊಂದು ಸಾಂಗ್ಸ್ ಇವೆ ವಿಚ್ ಆರ್ ಸಿಮಿಲರ್ ಟು ದ ಭಾವಗೀತೆ. ಸೊ ಬೇಸಿಕಲಿ ನನಗೆ ಸ್ವಲ್ಪ ವೆಸ್ಟರ್ನೈಸ್ ಮೇಲೆ ಆಸಕ್ತಿ ಕಡಿಮೆ, ಹೆಚ್ಚಾನ್ ಹೆಚ್ಚು ಕ್ಲಾಸಿಕಲ್ ಟಚ್ ಇರುವಂತಹದ್ದು. ಅದು ಒಂದು ಅರ್ಥಗರ್ಭಿತವಾದಂಥ ಕಂಪೋಸಿಷನ್ ಇರಬೇಕು, ಎಲ್ಲರೂ ಮನೆ ಮಂದಿ ಎಲ್ಲರೂ ಸೇರಿ ಕೂತ್ ಕೇಳುವಂತ ಒಂದು
0: ಹಾಡಾಗಿರ್ಬೇಕದು. ಈ ಸಂಗೀತ ಯಾಕೆ ಕಲಿಬೇಕು ಮಕ್ಕಳು ಅಥವಾ ದೊಡ್ಡವರು? ಅದಕ್ಕೇನು ಏಜ್ ಲಿಮಿಟ್ ಇಲ್ಲ, ಕಲಿಬೇಕನ್ನುವಂಥ ಆಸಕ್ತಿ ಇದ್ರೆ
1: ಕಲಿಕೆಗೆ ಏಜ್ ಲಿಮಿಟ್ ಇಲ್ಲ ಮಟ್ಟ.
0: ಹಂಗಾಗಿ ಯಾಕೆ ಕಲಿಬೇಕು ಅಂತ ನೀವು ಹೇಳ್ತೀರಿ?
1: ಸಂಗೀತ ಅಂತಂದ್ರೆ ಒಂದು ಸಂಸ್ಕಾರ. ನಿಮ್ದು ಜೀವನದಲ್ಲಿ ಯಾವ ರೀತಿ ಪ್ರಿನ್ಸಿಪಲ್ಸ್ನ ನೀವು ಅಡಾಪ್ಟ್ ಮಾಡ್ಕೊಂಡು ಅದನ್ನ ಒಂದು ಬ್ಯೂಟಿಫುಲ್ ಲೈಫ್ನ ನೀವು ಎಲ್ಲರೂ ಎದುರಿಗೆ ಹೌದು ಭೇಷ್ ಅನ್ಸ್ಕೊಳ್ಬೇಕಂದ್ರೆ ಒಂದು ಪ್ರಿನ್ಸಿಪಲ್ಡ್ ನೀವೇನು ಮೌಲ್ಯಗಳನ್ನ ಅಡಾಪ್ಟ್ ಮಾಡ್ಕೋತೀರಿ ಸಂಗೀತದಿಂದ ಅವೆಲ್ಲೂ ಸಿಕ್ಬಿಡುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಸಂಗೀತ ಇಟ್ ಸೆಲ್ಫ್ ಅ ಸಂಸ್ಕಾರ.
0: ಮಕ್ಕಳಿಗೆ ಸಂಗೀತ ಕಲಿಸಿದ್ರೆ ಎಜುಕೇಷನ್ ಅಲ್ಲಿ ಏನಾದರೂ ಡಿಸ್ಟರ್ಬ್ ಆಗುತ್ತಾ ಅಥವಾ ಉಪಯೋಗ ಆಗುತ್ತಾ?
1: ಡಿಸ್ಟರ್ಬ್ ಅನ್ನೋ ಮಾತೇ ಇಲ್ಲ ಇದರಲ್ಲಿ. ಒಂದು ಏನಂತಾರೆ, ಮ್ಯೂಸಿಕ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಯುವರ್ ಬಾಡಿ ಅಂತ ಹೇಳ್ತಾರೆ. ಸೊ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಮನಃಶಾಂತಿಗಾಗಲಿ, ಅದರಿಂದ ಕಾನ್ಸಂಟ್ರೇಷನ್ ಲೆವೆಲ್ ಒಂದು ಎನ್ಹಾನ್ಸ್ ಆಗಬೇಕಾದ್ರೆ ಪ್ರತಿಯೊಂದಕ್ಕೂ ಸಂಗೀತ ಯಾವ ನಮ್ಮ ನೀವು ಅದು ಒಂದ್ಸತಿ ಅಡಾಪ್ಟ್ ಮಾಡಿಕೊಂಡ್ರೆ ಅದು ನಿಮ್ಮನ್ನ ಅಡಾಪ್ಟ್ ಮಾಡ್ಕೋತದೆ. ಸೊ ಬೇಸಿಕಲಿ ಇದೊಂದು ಮಾತು ಒಂದು ಗಾಯಕರಿಂದ ಕೇಳಿದ್ದೆ ನಾನು. ಮ್ಯೂಸಿಕ್ಲಿ ನೀವು ಎಷ್ಟು ನೀವು ಹೆಚ್ಚು ಅದ್ರ ಪ್ರಕ ಒಲವು ತೋರಿಸ್ತಾ ಹೋಗ್ತಿರೋ ಈ ಬೇಡದಾದ ವಿಷಯ ನಿಮ್ ತಲೆಯಲ್ಲಿ
0: ಬರೋದಿಲ್ಲ,
1: ನೆಗೆಟಿವ್ ಥಾಟ್ಸ್ ಅನ್ನೋದೇ ಇರಂಗಿಲ್ಲ. ನೀವು ಅದರಲ್ಲಿ ಒಂದ್ಸತಿ ಮುಳುಗ್ತಾ ಹೋದ್ರೆ ಬೇಸಿಕಲಿ ಅದು ನಿಮ್ಗೆ ಬೇರೆ ಒಂದು ಪ್ರಪಂಚಕ್ಕೆ ಕರೆದೊಯ್ದ್ಬಿಡ್ತದೆ. ಇವೆಲ್ಲ ಅನಗತ್ಯ ಥಿಂಗ್ಸ್ ಇಂದ ಬಹಳ ದೂರ ಇರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗದು.
0: ಬಹಳ ಇಷ್ಟವಾದಂತಹ ಸಂಗೀತಗಾರರು ನಿಮ್ಮ ಪ್ರಕಾರ ನಿಮಗೆ?
1: ನನ್ ಬೇಸಿಕಲಿ ಎಲ್ಲಾ ಕ್ಷೇತ್ರದಲ್ಲಿ ಈಗ ಪ್ರತಿಯೊಂದು ಹಿಂಗ್ ಸ್ಪೆಸಿಫಿಕ್ ಒಬ್ಬರೇ ಅಂತ ಹೇಳೋದ್ರಕಿನ್ನ ಒಂದೊಂದು

0: ಒಂದೊಂದು ಗಾಯನದಲ್ಲಿ ಒಬ್ಬೊಬ್ಬರಿದ್ದಾರೆ. ಸೊ ಹೇಳ್ಬೇಕಾದ್ರೆ ಶಾಸ್ತ್ರೀಯ ಸಂಗೀತ ನಾವು ಹಿಂದೂಸ್ತಾನಿ ಪ್ರಕಾರ ತಗೊಂಡ್ರೆ ಭೀಮಸೇನ್ ಜೋಶಿ ಅವರಾಗಿರ್ಬೋದು, ಅಂಡ್ ಎಂ ಎಸ್ ಸುಬ್ಲಕ್ಷ್ಮಿ ಅವರಾಗಿರ್ಬೋದು, ಅಂಡ್ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಚಿತ್ರಗೀತೆ ಅಂತ ತಗೊಂಡ್ರೆ ಎಸ್ ಜಾನಕಿ ಅವರಾಗಿರ್ಬೋದು, ಅದೇ ತರ ಹಿಂದಿ ಗೀತೆಗಳಲ್ಲಿ ಲತಾ ಮಂಗೇಶ್ಕರ್ ಆಗಿರ್ಬೋದು. ಈಗಿನ ಜನರೇಷನ್ ಗೆ ಅಂತ ತಗೊಂಡ್ರೆ ಬೇಸಿಕಲಿ ನನಗೆ ಸ್ವಲ್ಪ ಕೌಶಿಕಿ ಚಕ್ರವರ್ತಿ ಅಂತ ಹಿಂದೂಸ್ತಾನಿ, ಅಂಡ್ ಮತ್ತ ಅನುರಾಧ ಪೌಡ್ವಾಲ್ ಇರ್ಬೋದು. ಈಗ ನಮ್ ಜನರೇಷನ್ ಗೆ ಇಷ್ಟ ಆಗ್ಬೇಕು ಅಂತಂದ್ರೆ ಶ್ರೇಯಾ ಘೋಷಾಲ್.
1: ನೀವು ಹಿಂದಿ ಹಾಡುಗಳನ್ನು ಕೂಡ ಹಾಡ್ತೀರಿ, ಒಂದು ಹೇಳೋದಾದ್ರೆ?
0: ಚಿತ್ರಗೀತೆಗಳಲ್ಲಿ ತಗೊಳ್ಬೇಕಾದ್ರೆ ನನ್ನ ಫೇವ್ರೆಟ್ ಸಾಂಗ್ ಒಂದು ಹಿಂದಿ.

0: ಅಂದರೆ ಹಾಡು ಆಸಕ್ತಿ ಇರಬೇಕು ಅಂತ ಅನಿಸ್ತದೆ. ಯಾವ ಕ್ಷೇತ್ರದಲ್ಲಿ ಆದ್ರೇನು ಆಸಕ್ತಿ ಇರುವಂಥದ್ದು ಭಾಳ ಇಂಪಾರ್ಟೆಂಟ್ ಅಂತ.
1: ಮೇನ್ ಬರೋದೇ ಆಸಕ್ತಿ, ಇಲ್ಲ ಆಸಕ್ತಿ ಇರಲಾರ್ದೆ ನೀವು ಯಾವುದ್ರಲ್ಲಿ ಅಭಿರುಚಿ ಹೊಂದೋಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್
0: ಮಕ್ಕಳಿಗೆ ಕೆಲವರು ಸಂಗೀತ ಯಾಕೆ ಓದ್ಬೇಕು, ಮೊದಲು ಓದ್ ಮುಗಿಸಿ ನೀನು ಆಮೇಲೆ ಸಂಗೀತ ಅಂತ ಹೇಳ್ತಿರ್ತಾರೆ. ಕೆಲವು ಮಕ್ಕಳಿಗೆ ಸಂಗೀತ ಕಲಿಬೇಕು ಓದಬೇಕು ಎರಡೂ ಆಸಕ್ತಿಗಳಿರ್ತವೆ. ಸೊ ಅಂಥವ್ರಿಗೆ ನೀವು ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ?
1: ಅದು ಗಾದೆನೇ ಇರೋ ಹಾಗೆ ಬೆಳೆಯೋ ಸರಿ ಮೊಳಕೆಯಲ್ಲಿ ಅಂತಾರೆ. ನೀವು ಏನು ಚಿಕ್ಕಂದಿನಿಂದ ಒಂದು ಸಂಸ್ಕಾರ ಹಾಕೋದು ಬರ್ತಿರೋ ಕೊನೆ ತನಕ ಸಾಯೋ ತನಕೂ ಅದೇ ನಿಮ್ಮನ್ನ ಕಾಪಾಡೋದು. ಸೊ ಬೇಸಿಕಲಿ ಒಳ್ಳೆ ಒಳ್ಳೆ ಸಂಸ್ಕಾರಗಳಾದಂಥ ಒಂದು ಸಂಗೀತ ಆಗಿರಲಿ, ಯೋಗ ಆಗಿರಲಿ, ಕ್ರೀಡೆ ಆಗಿರಲಿ, ಸೊ ಭರತನಾಟ್ಯಂ ಆಗಿರಲಿ, ಎಲ್ಲ ರೀತಿ ನಮ್ಮ ಭಾರತ ದೇಶ ತುಂಬ ಹೇರಳವಾದಂಥ ಸಂಸ್ಕಾರ ಸಂಸ್ಕೃತಿಯನ್ನು ಹೊಂದಿದೆ. ಸೊ ಅವನ್ನೆಲ್ಲ ನಮ್ಮ ಜೀವನದಲ್ಲಿ ಏನಂತಾರೆ ಅವಲಂಬಿಸ್ಕೋತ ಹೋದಂಗೆಲ್ಲ ಮುಂದೆ ಒಂದು ಉದಯೋನ್ಮುಖ ಗಾಯಕರಾಗಿರ್ಬೋದು, ಉದಯೋನ್ಮುಖ ನೃತ್ಯಕಾರರಾಗಿರ್ಬೋದು, ಒಂದು ಒಳ್ಳೆಯ ದೇಶ ಮುಂಚೂಣಿಯಲ್ಲಿ ಒಂದು ಹೋಗಬೇಕಾದ್ರೆ ಈಗಿನ ಯುವಕರೇ ಮುಂದಿನ ಶಕ್ತಿ ಅಂತ ಹೇಳೋ ಹಾಗೆ. ಸೊ ಚಿಕ್ಕಂದಿನಿಂದಲೇ ಇಂಥ ಎಲ್ಲ ಒಳ್ಳೆಯ ಸಂಸ್ಕಾರಗಳನ್ನ ಹಾಕೋತ ಹೋಗ್ರಿ ಅಂತ ಪಾಲಕರಲ್ಲಿ ವಿನಂತಿಸ್ಕೊಳ್ತೀನಿ ಅಷ್ಟೇ.
0: ಮೇಡಮ್, ನೀವು ಎಲ್ಲಾದರೂ ಕಾರ್ಯಕ್ರಮ ಖಾಸಗಿಯಾಗಿ ಕೇಳ್ತಾರೆ, ಯಾವುದಾದ್ರೂ ಒಂದು ಮನೆ ಕಾರ್ಯಕ್ರಮ ಏನಾದರೂ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತಾ? ಅಂದರೆ ಪ್ರೈವೇಟಾಗಿ ಕಾರ್ಯಕ್ರಮಗಳು ಯಾರಾದರೂ?
1: ಶೋರ್, ಬಟ್ ಮದುವೆ ಮುಂಜವೆ ಅಂತ ಸೊ ಪ್ರೈವೇಟ್ ಇರಲ್ಲ,
0: ಧಾರ್ಮಿಕವಾದಂಥ
1: ಓಕೆ. ಆ್ಯಂಡ್ ಆಫಿಷಿಯಲ್ ಕಾರ್ಯಕ್ರಮಗಳಿಗೆ ಹಲವಾರು ಬಾರಿ ನಾನು ಕೋರ್ಟ್ ಇವೆಂಟ್ಸ್ ಅಲ್ಲೂ ಭಾಗವಹಿಸಿದ್ದೀನಿ. ಆ್ಯಂಡ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಇಂಥ ಹಲವಾರು ಆಫಿಷಿಯಲ್ ಕಾರ್ಯಕ್ರಮಗಳಿಗೆ ಯಾವಾಗಲೂ ನಾನು ಓಕೆ ಅಂತೇನೆ.
0: ಓಕೆ ಮೇಡಮ್, ಆ ಥರದ ನಿಮಗೆ ಆ ಥರದ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಕರಿಬೇಕು ಅಥವಾ ಸಂಪರ್ಕಿಸಬೇಕು ಅಂದರೆ ನೀವು ಎಲ್ಲಿ ಸಿಗ್ತೀರಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದ್ದರೆ ಕೊಡ್ಬೋದು?
1: ಬೇಸಿಕಲಿ ನಂದು ಇಮೇಲ್ ಐ ಡಿ, ದೂರವಾಣಿ ಸಂಖ್ಯೆನೂ ಇದೆ ಅದರಲ್ಲಿ ನಿಮಗೆ ಲಾಸ್ಟ್
0: ಹೇಳ್ಬೋದು. ಅದನ್ನು ಏನು?
1: 6360 6360 6008 6303 303.
0: ಮೇಲ್ ಐ ಡಿ ಏನು ಹೇಳ್ತಿದ್ರಿ?
1: ಅಪೂರ್ವ ಹುಲ್ಗೇರಿ
0: APOO RVA
1: HULGERI@gmail.com.
0: ನಿಮಗೆ ಇಲ್ಲಿ ಒಂದಷ್ಟು ಮಾಹಿತಿ ಕೊಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು.
1: ಇನ್ಸ್ಟಾಗ್ರಾಮ್ ಐಡಿನೂ ನಾನು ಹೇಳ್ತೀನಿ, ಇಫ್ ಯು ವಾಂಟ್ ಯು ಕ್ಯಾನ್ ಪಿಂಗ್ ಮಿ ದೇರ್ ಆಲ್ಸೋ. ಸೊ cosmophilic@0809 ಅಂತಿದೆ, ನೀವು ಅಲ್ಲಿ cosmophilic@0809
0: 08 0 09 09. ಮೇಡಮ್, ಒಳ್ಳೆಯದು ನೀವು ಇಷ್ಟೊತ್ತು ನಮ್ಮೊಟ್ಟಿಗೆ ಬಂದು ನಿಮ್ಮ ಪರಿಚಯದ ಜೊತೆಗೆ ಒಂದಷ್ಟು ಹಾಡುಗಳು ಮತ್ತು ಯಾಕೆ ಕಲಿಬೇಕು ಸಂಗೀತ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟರಿ. ನಮ್ಮ ಕೇಳುಗರು ಕೂಡ ಯಾರಾದರೂ ಧಾರ್ಮಿಕವಾದ, ನೀವು ಹೇಳ್ದಂಗೆ ಧಾರ್ಮಿಕವಾದಂಥ ಕಾರ್ಯಕ್ರಮಗಳಾಗಿರಲಿ ಅಥವಾ ಆಫೀಷಿಯಲಿ ಕಾರ್ಯಕ್ರಮಗಳಾಗಿರಲಿ ಅವ್ರು ಸಂಪರ್ಕಿಸಬೇಕಾದ್ರೆ ಅವ್ರ ನಂಬರ್, ನಿಮ್ಮ ನಂಬರ್ ಕೊಟ್ಟಿದ್ದೀರಿ, ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಒಂದು ನಿಮ್ಗೆ ಇಷ್ಟವಾದಂಥ ಹಾಡು ಹಾಡ್ತಾ ಕಾರ್ಯಕ್ರಮ ಮುಗಿಸೋಣ.
1: ಇದು ಭಾವಗೀತೆ, ಇತ್ತೀಚೆಗಷ್ಟೇ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಮೂಡ್ ಬಂದಿರುವಂತದ್ದು. ಬರುತ್ತಿಹನೆ ನೋಡಿ ವಾರಿಜಲೋಚನ ಅಂತ, ಇಟ್ ಮೈ ಪರ್ಸನಲ್ ಫೇವ್ರೆಟ್ ಇದು. ಕೋರೆ

0: ಇದುವರೆಗೆ ಹಾಡು ಹಕ್ಕಿಗಳ ಭಾವಭಂಡಿ ಭಾವಭಂಡಿ ಭಾವಭಂಡಿ.
1: ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು.
0: ಸರಣಿ ಕಾರ್ಯಕ್ರಮದಲ್ಲಿ ಗಾಯಕರ ಜೊತೆ ಬದುಕಿನ ಕಥೆ ಪ್ರಸಾರವಾಯಿತು.
2: ಯಾವ ಹಾಡ ಹಾಡಲಿ,
0: ಭಾಗವಹಿಸಿದವರು
3: ರಾಯಚೂರಿನ ಗಾಯಕಿ ಅಪೂರ್ವ ಹುಲಗೇರಿ ಅಂತ.
0: ಪ್ರಸ್ತುತಿ ವೆಂಕಟೇಶ್ ಹೋಗಾರ್. ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ. ಸಹಕಾರ ಬಿ ನರಸಿಂಹಲು. HS ನಾಗರತ್ನಾ.

ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ.

ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ಪ್ರಕಟಣೆಗಳು. 6:15 ವಚನ ಗಾಯನ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಈ ವಿಷಯ ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ನು 7:20 ಜನಪದ ಸಂಗೀತ. ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45 ವಿಧಾನಮಂಡಲದಲ್ಲಿ ಇಂದು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 8:00 ಹಿಂದಿ ಚಿತ್ರಗೀತೆಗಳು. 8:30 ಜನಪದ ಸಂಗೀತ. ಸಿಂಧನೂರು ತಾಲೂಕಿನ ಕೆ ಬಸಾಪುರ ಗ್ರಾಮದ ಶ್ರೀ ದುರ್ಗಾದೇವಿ ಸಾಂಸ್ಕೃತಿಕ ಸಂಘದ ಯಮನಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 9:15 ಭಾವಗೀತೆಗಳು. 9:30 ನಾಟಕ ಏಕಸೂತ್ರ, ರಚನೆ ಎನ್ಎಬಿ ಮೊಗ್ರಾಲ್ ಪುತ್ತೂರು, ನಿರ್ಮಾಣ ಎಂಆರ್ ಗೋಪಾಲ್ ನಾಯಕ್. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಅವರಿಂದ ಸ್ಯಾಕ್ಸೋಫೋನ್ ವಾದನದ ಧ್ವನಿ ಮುದ್ರಿಕೆ. 10:30 ಚಿತ್ರ

0: ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳು ನಿಲಯದ ಈ ಸಂಜೆಯ ಪ್ರಸಾರದಲ್ಲಿ. ಇನ್ನು ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ ರಾಘವೇಂದ್ರ ಪೀಟಗಿಯವರ ರಚನೆ ಅನುರಾಧಾರೇಶ್ವರ ಅವರ ಧ್ವನಿಯಲ್ಲಿ, 6:40 ಜನಪದ ಗೀತೆಗಳು, 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, 7:45 ಚಿತ್ರಗೀತೆಗಳು, 8:30 ಬಿಎಸ್ಎನ್ಎಲ್ ಯೋಜನೆಗಳು ಕುರಿತು ಸಂದರ್ಶನ ಆಧಾರಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸಂಚಾರ್ ನಿಗಮ್ ಲಿಮಿಟೆಡ್, 8:45 ವಚನ ಗಾಯನ ಕಾರ್ಯಕ್ರಮ, 9:05 ವಂದೇ ಮಾತರಂ, 150 ಸಂಭ್ರಮ ಆಕಾಶವಾಣಿಗೆ, 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ವೆಂಕಟೇಶ್, ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, 9:30 ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ, ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಚ್ಚಿ. ಇನ್ನು 10:02, 10:32, 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜಾ ಎಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ವಿಷಯ ಪಿಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ, ಈ ವಿಷಯ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಜೊತೆ ಸಂದರ್ಶನ ಬಿತ್ತರಗೊಳ್ಳಲಿದೆ. 1:20 ಚಿತ್ರಗೀತೆಗಳು, 9:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಕಾರ್ಯಕ್ರಮ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಾಳೆಯ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಉದ್ಯೋಗ ವಾರ್ತೆ ಎಚ್ಎಸ್ ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗರಿಣ, ಪ್ರಸ್ತುತಿ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ದೇಶಭಕ್ತಿ ಗೀತೆಗಳು, 7:00 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಘನತೆ ವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ. ನಂತರ ಈ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯನ್ನು ಕೇಳಲಿದ್ದೀರಿ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ರಾತ್ರಿ 8:00 ನಿಮ್ಮ ಕರೆ ನಿಮಗೊಂದು ಗೀತೆ ಕೋರಿಕೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ, 8:30 ಜನಪದ ಸಂಗೀತ, ರಾಯಚೂರು ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದ ಕುರುವಣ್ಣ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳು, 9:15 ಭಾವಗೀತೆಗಳು, ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನದ ಧ್ವನಿ ಮುದ್ರಿಕೆ, 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದಿಂದ.
1: The monsoon session of Parliament has concluded with both houses being adjourned sine die today. The session began on July 20th and saw a total of 19 sittings over 25 days. In his concluding remarks, Rajya Sabha Chairman C.P. Radhakrishnan expressed concern over the repeated disruptions in the House. He said the floor of the House was open, but the members did not make the full use of the opportunities available to them to raise the voice of the people. He, however, said the House managed to fulfill its core legislative duties by passing and returning 12 bills. Mr. Radhakrishnan informed that the House functioned for only 37 hours and 49 minutes.
2: The House functioned for only 37 hours and 49 minutes, regarding a productivity of 39.17%. We had the opportunity to raise 285 short questions, 380 zero-hour submissions, and 380 special mentions. Sadly, only 16 questions, 52 zero-hour submissions, and 93 special mentions could be taken up. The floor was open, but we didn't make the fullest use of the opportunity.

0: ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಆರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯ ವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ವೇತನದೊಂದಿಗೆ ಎನ್ಬಿಎ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/8/2026 ಆಗಿದ್ದು, ಅರ್ಜಿಯನ್ನು www.bcu.karnataka.gov.in ಲಾಗಾನ್ ಆಗಿ ಸಲ್ಲಿಸಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.
1: ಆತ್ಮೀಯ ಕೇಳುಗರೆ, 80th ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
2: ಇದು ಆಕಾಶವಾಣಿ
3: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
3: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
3: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
3: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
2: ಸರ್ವೇ ಜನಾಃ ಸುಖಿನೋ ಭವಂತು,
3: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
2: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
3: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ವಚನ ಗಾಯನ ಕಾರ್ಯಕ್ರಮ ಆರಂಭದಲ್ಲಿ ಅಲ್ಲಮ ಪ್ರಭುಗಳ ವಚನ ಶಾಂತಾ ಜಯತೀರ್ಥ ಇವರ ಧ್ವನಿಯಲ್ಲಿ.

0: ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ಕೇಳಿ ಎಂಎಸ್ ಶೀಲಾ ಇವರ ಧ್ವನಿಯಲ್ಲಿ ಬಸವಣ್ಣನವರ ವಚನವನ್ನು.

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ವಾಗುತ್ತಲಿದ್ದು ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಪತ್ರ. ಬರೆದವರು ಸುರೇಶ್ ಡಿ ಪಳ್ಳಿ, ಓದುತ್ತಿರುವವರು ಸಹನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿದೆ. ಎಡೆಬಿಡದೆ ಸುರಿಯುವ ಮಳೆಯಿಂದಾಗಿ ಜಿಲ್ಲೆಯ ಜೀವನದಿಗಳು ಮೈದುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿದ್ದು ಜೀವಕಳೆ ಪಡೆದುಕೊಂಡಿವೆ. ಮುಂಗಾರಿನ ಪರಿಣಾಮ ಜಿಲ್ಲೆಯ ಪ್ರಕೃತಿ ಸೌಂದರ್ಯವೂ ಹೆಚ್ಚಾಗಿದ್ದು ಬರುವ ಪ್ರವಾಸಿಗರು ಚಾರಣಿಗರ ಸಂಖ್ಯೆ ಅಧಿಕಗೊಂಡಿದೆ. ಬೆಟ್ಟಗುಡ್ಡಗಳ ಮೇಲೆ ಹರಡಿಕೊಂಡಿರುವ ಹಸಿರು, ತುಂಬಿ ಹರಿಯುತ್ತಿರುವ ಸಣ್ಣ ಸಣ್ಣ ನದಿ ತೊರೆಗಳು ಹಾಗೂ ಜಲಪಾತಗಳಿಂದ ಜಿಲ್ಲೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬಂದಿದೆ. ಚಾರ್ಮಾಡಿ, ಶಿರಾಡಿ, ಬಿಸಿಲೆ ಹಾಗೂ ಸುಬ್ರಹ್ಮಣ್ಯ ಭಾಗದ ಘಟ್ಟ ಪ್ರದೇಶಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ. ಮಳೆ ನಿರಂತರವಾಗಿ ಸುರಿಯುತ್ತಿದ್ದರೂ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೊರತೆ ಕಂಡುಬಂದಿದೆ. ಕಳೆದ ವರ್ಷಕ್ಕಿಂತ ಸರಾಸರಿ ಪ್ರಮಾಣದಲ್ಲಿ ತೀವ್ರ ಇಳಿಮುಖವಾಗಿದೆ. ಜಿಲ್ಲೆಯಲ್ಲಿ ಪ್ರತಿ ವರ್ಷ ಜನವರಿಯಿಂದ ಆಗಸ್ಟ್ 12ರವರೆಗೆ ಸರಾಸರಿ 2814.0 mm ಮಳೆಯಾಗುತ್ತಿದ್ದು ಈ ಬಾರಿ 2084.3 mm ಮಾತ್ರ ಮಳೆಯಾಗಿದೆ. 729.7 mm ಮಳೆ ಕೊರತೆಯಾಗಿದೆ. ಪ್ರಾಕೃತಿಕ ವಿಕೋಪದಿಂದಾಗಿ ಜಿಲ್ಲೆಯಲ್ಲಿ 6 ಮಂದಿ ಸಾವನ್ನಪ್ಪಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ಒಟ್ಟು

0: 592 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 17 ಮನೆಗಳು ಸಂಪೂರ್ಣ ಕುಸಿದಿವೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ 17.118 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳು ನಾಶವಾಗಿವೆ. 5384 ವಿದ್ಯುತ್ ಕಂಬಗಳು ಧರೆಗುರುಳಿದ್ದು 25 ವಿದ್ಯುತ್ ಪರಿವರ್ತಕಗಳಿಗೆ ಹಾನಿಯಾಗಿದೆ. ಅಲ್ಲದೆ 267.40 ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿಗಳು ತುಂಡಾಗಿವೆ. 7 ಸೇತುವೆಗಳು ಕುಸಿದಿದ್ದು 17.296 ಉದ್ದದ ಪಿಡಬ್ಲ್ಯೂಡಿ ರಸ್ತೆಗಳು ಹದಗೆಟ್ಟಿವೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲೆಯಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಸನ್ನದ್ದ ಸ್ಥಿತಿಯಲ್ಲಿವೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗೆ ಆರಂಭದಲ್ಲಿ ಮಳೆ ಕೈಕೊಟ್ಟಿದೆ. ಮಳೆಗಾಗಿ ಕಾದು ಕುಳಿತಿದ್ದ ಭತ್ತ ಕೃಷಿಕರು ಸರಿಯಾದ ಸಮಯದಲ್ಲಿ ಮಳೆಯಾಗದಿರುವುದರಿಂದ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಮುಂಗಾರಿನಲ್ಲಿ ಸುರಿದ ಅಲ್ಪ ಸ್ವಲ್ಪ ಮಳೆಗೆ ಹೊಂದಾಣಿಕೆ ಮಾಡಿಕೊಂಡು ಭತ್ತ ನಾಟಿ ಮಾಡಿದ್ದರೂ ಮುಂದೇನು ಎಂಬ ಚಿಂತೆ ರೈತರನ್ನು ಕಾಡುತ್ತಿದೆ. ಸಾಮಾನ್ಯವಾಗಿ ಜುಲೈ ಅಂತ್ಯದ ವೇಳೆಗೆ ಕರಾವಳಿಯ ಬಹುತೇಕ ಕಡೆ ಭತ್ತ ನಾಟಿ ಪೂರ್ಣಗೊಳ್ಳುತ್ತದೆ. ಆದರೆ ಈ ಬಾರಿ ಆಗಸ್ಟ್ ತಿಂಗಳು ಆರಂಭವಾದರೂ ಭತ್ತ ನಾಟಿ ಪೂರ್ಣವಾಗಿ ಮುಗಿದಿಲ್ಲ. ಇದು ಭತ್ತ ಬೆಳೆಯ ಮೇಲೆ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನುತ್ತಾರೆ ರೈತರು. ಜಿಲ್ಲೆಯಲ್ಲಿ ಮಳೆಯ ಕೊರತೆಯ ಕಾರಣ ಗದ್ದೆಯಲ್ಲಿ ನೇಜಿ ನಾಟಿ ಮಾಡುವ ಬದಲು ಬಹುತೇಕ ರೈತರು ಆಧುನಿಕ ಮಾದರಿಯ ಮ್ಯಾಟ್ ನರ್ಸರಿ ಮೂಲಕ ನೇಜಿ ನಾಟಿ ಮಾಡಿದ್ದರು. ಕೃಷಿಗೆ ನೀರಿನ ಸಮಸ್ಯೆ ಕಂಡು ಬಂದ ಕಾರಣ ಕೃಷಿ ಇಲಾಖೆ ಕೂಡ 125 ದಿನಗಳಲ್ಲಿ ಕೊಯ್ಲಿಗೆ ಬರುವ ಅಲ್ಪಾವಧಿಯ ಭತ್ತ ತಳಿಗಳನ್ನು ಬೆಳೆಯುವಂತೆ ಸೂಚನೆ ನೀಡಿದೆ. ಮಳೆಯ ಕೊರತೆಯ ಕಾರಣ ಎರಡನೇ ಬೆಳೆಯಾಗಿ ಎಳ್ಳು, ಅಲಸಂದೆ, ಉದ್ದು ಇತ್ಯಾದಿ ಕಾಳುಗಳ ಬೆಳೆಯತ್ತ ಕೃಷಿಕರು ಗಮನ ಹರಿಸಿದ್ದಾರೆ. ಭೂಕುಸಿತ, ಮಳೆ ಹಾನಿ ಸೇರಿದಂತೆ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ತ್ವರಿತವಾಗಿ ಮಂಜೂರು ಮಾಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಅವರು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಮಳೆಯಿಂದ ಮನೆ ಕುಸಿತ ಹಾಗೂ ಜೀವಹಾನಿ ನಡೆದ ಘಟನೆಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಮಂಜೂರು ಮಾಡಬೇಕು. ಮನೆಯೊಳಗೆ ನೀರು ನುಗ್ಗಿದ ಪ್ರಕರಣಗಳ ಸಂತ್ರಸ್ತರಿಗೂ ತುರ್ತು ಪರಿಹಾರವನ್ನು ಮಂಜೂರು ಮಾಡಬೇಕು. ಮಳೆಯಿಂದ ಹಾನಿಗೊಳಗಾದ ಶಾಲೆ ಮತ್ತು ಅಂಗನವಾಡಿಗಳಿಗೆ ಲಭ್ಯ ಅನುದಾನದಲ್ಲಿ ಪ್ರಗತಿ ಕಾರ್ಯನಿರ್ವಹಿಸಬೇಕು. ಅರಣ್ಯ ಇಲಾಖೆ, ಮೆಸ್ಕಾಂ ಹಾಗೂ ಸ್ಥಳೀಯ ಪಂಚಾಯತ್ಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಂಭಾವ್ಯ ದುರ್ಘಟನೆಗಳನ್ನು ತಪ್ಪಿಸಬೇಕು. ಮಳೆಗಾಲದಲ್ಲಿ ಅಧಿಕಾರಿಗಳು ಪೂರ್ತಿ ಸನ್ನದ್ದರಾಗಿ ಕಾರ್ಯನಿರ್ವಹಿಸಬೇಕು. 24 ಗಂಟೆಯೂ ಸಾರ್ವಜನಿಕರ ಸೇವೆಗೆ ಲಭ್ಯರಾಗಬೇಕು. ಕಂಟ್ರೋಲ್ ರೂಮ್ ಸದಾ ಸನ್ನದ್ದ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಖಾದರ್ ಸೂಚನೆ ನೀಡಿದ್ದಾರೆ. ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳನ್ನು ತ್ವರಿತಗೊಳಿಸಲು ಮತ್ತು ಗುಣಮಟ್ಟ ಹೆಚ್ಚಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯೋಜನೆಗೆ ಬಿಡುಗಡೆಯಾದ ಅನುದಾನವನ್ನು ಸಮರ್ಪಕವಾಗಿ ಕಾಮಗಾರಿಗೆ ಬಳಕೆ ಮಾಡಬೇಕು. ಬಾಕಿ ಉಳಿದ ಯೋಜನೆಯ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವಾಗಿ ಪೂರ್ಣಗೊಳಿಸಬೇಕು. ಆಗಾಗ್ಗೆ ಕಾಮಗಾರಿಗಳನ್ನು ಪರಿಶೀಲಿಸುತ್ತಿರಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿ ಫೌಜಿಯಾ ತರನ್ನು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇದುವರೆಗೂ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಸುರೇಶ್ ಡಿಪಳ್ಳಿ, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:37. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕರಣಗಳು, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದಿಂದ
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
7: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
8: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಧಾನಸಭಾಧ್ಯಕ್ಷ, ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ವಾರ್ತೆಗಳ ವಿವರ. ವಿಧಾನಮಂಡಲದ 2 ಪ್ರಮುಖ ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ. ಸಭಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಎಸ್ ಪಾಟೀಲ್ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಲೀಂ ಅಹಮದ್ ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ

0: ಪ್ರಜಿ ಪರಮೇಶ್ವರ್ ಸೇರಿದಂತೆ ಇತರೆ ಸಚಿವರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಉಭಯ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಪಷ್ಟ ಬಹುಮತಗಳನ್ನು ಹೊಂದಿದ್ದು ಬಹುತೇಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು, ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಈ ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಅನುಮಾನವಾಗಿದೆ. ಒಂದು ವೇಳೆ ಪ್ರತಿಪಕ್ಷಗಳು ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸದಿದ್ದರೆ ಆಡಳಿತ ಪಕ್ಷದ ನಾಯಕರು ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಇಂದು ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲುಗಳು, ಮುಂದಿನ ಕಾರ್ಯ ಯೋಜನೆಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೇಕೆದಾಟು ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು, ಮುಂದಿನ ಹಂತದ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೀನ್ ಅಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯ ಯೋಜನೆ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಕನಿಷ್ಠ 3 ಮೀಟರ್ ಎಂಡ್ ಟು ಎಂಡ್ ನಿರ್ಮಾಣ ಮಾಡುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಹೊರ ವರ್ತುಲ ರಸ್ತೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ರಸ್ತೆ ಬದಿಯ ಸಂಪೂರ್ಣ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸ್ ಬೇ ನಿರ್ಮಾಣ ಮಾಡುವಂತೆ ತಿಳಿಸಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು. ಅಲ್ಲಿಯವರೆಗೆ ಶೇಕಡಾ 50% ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಸಂಸ್ಥೆಗಳೊಂದಿಗೆ ಮಾತನಾಡಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ 2ನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ 2ನೇ ಬ್ಯಾಚ್ಗೆ ಅಂತಾರಾಷ್ಟ್ರೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾ ನಂದಕುಮಾರ್ ಪೂಜಾ ತಿಳಿಸಿದ್ದಾರೆ.
1: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಮ್ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ, ಈ ಪ್ರೋಗ್ರಾಮ್ ಒಳಗೆ ಎಲ್ಲ ಕವರ್ ಮಾಡ್ತಾ ಇದೀವಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಡಿಐಜಿ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಜೈಲು ಮತ್ತು ಸುಧಾರಣಾ ಇಲಾಖೆಯ ಡಿಐಜಿ ಜಿನೇಂದ್ರ ಖನಗಾವಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಲಿದೆ ಎಂದು ಕಾರಾಗೃಹ ಇಲಾಖೆ ಮಹಾನಿರ್ದೇಶಕ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಜೈಲಿನ ಕೋಣೆಗೆ ಮೊಬೈಲ್ ಹಸ್ತಾಂತರಿಸಿದವರು ಯಾರು ಎಂಬ ಕುರಿತು ತನಿಖೆ ನಡೆಯಲಿದೆ. ಆಂಧ್ರಪ್ರದೇಶದಿಂದ ಬಂದಿರುವ ಸಿಮ್ ಕಾರ್ಡ್ಗಳ ಬಗ್ಗೆಯೂ ತನಿಖೆಗೆ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಐಜಿ ಜಿನೇಂದ್ರ ಖನಗಾವಿ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ತನಿಖೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಹರ್ಗ ತಿರಂಗ ಅಭಿಯಾನ ನಡೆಯಿತು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪ್ರಧಾನಿಯವರ ಕರೆಯಂತೆ ಹಮ್ಮಿಕೊಳ್ಳಲಾಗಿರುವಂತಹ ಹರ್ಗರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗ ನಗರದಲ್ಲಿ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಚಾಲನೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಐಕ್ಯತೆ, ಅಖಂಡತೆ ಮತ್ತು

0: ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕು ಎಂದು ಕರೆ ನೀಡಿದ್ದಾರೆ. ಬಳ್ಳಾರಿ ನಗರದಲ್ಲಿ ದುರ್ಗಮ್ಮ ದೇಗುಲದಿಂದ ಆರಂಭಗೊಂಡ ಯಾತ್ರೆಗೆ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಚಾಲನೆ ನೀಡಿದರು. 500 ಮೀಟರ್ ಉದ್ದದ ಬೃಹತ್ ರಾಷ್ಟ ಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಹರ್ಗ ತಿರಂಗ ಅಭಿಯಾನದ ಭಾಗವಾಗಿ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಘಟಕದ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ಯಾತ್ರೆಯಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಹರ್ಗರ್ ತಿರಂಗ ಬಗ್ಗೆ ಜಾಗೃತಿ ಮೂಡಿಸುವ ಅಂಗವಾಗಿ ನಗರದಾದ್ಯಂತ ಬೈಕ್ ಮೂಲಕ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ವಿಜಯನಗರದ ಹೊಸಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ವಡಕರಾಯ ದೇಗುಲದಿಂದ ಅಭಯ ಆಂಜನೇಯ ದೇಗುಲದವರೆಗೆ ಹರ್ಗರ್ ತಿರಂಗ ಯಾತ್ರೆ ನಡೆಯಿತು. ವಿಜಯಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 300 ಮೀಟರ್ ಉದ್ದದ ತಿರಂಗ ಯಾತ್ರೆ ಆಯೋಜನೆ ಮಾಡಲಾಗಿತ್ತು. ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿ ಪ್ರದರ್ಶನ ಮಾಡಿದರು. ಅಂಗಾಂಗ ದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂಗಾಂಗ ದಾನ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಅಂಗಾಂಗ ದಾನವು ಮತ್ತೊಬ್ಬರ ಜೀವ ಉಳಿಸುವ ಅತ್ಯಂತ ಮಹತ್ವದ ಮಾನವೀಯ ಕಾರ್ಯವಾಗಿದೆ. ಅಂಗಾಂಗ ದಾನ ಸಾವಿನ ನಂತರವೂ ಜೀವ ನೀಡುವ ಮಹಾದಾನ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಪರಶುರಾಮ ಎಫ್ಕೆ ತಿಳಿಸಿದ್ದಾರೆ. ಧಾರವಾಡದಲ್ಲಿ ನಡೆದ ವಿಶ್ವ ಅಂಗಾಂಗ ದಾನಿಗಳ ದಿನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯ ನಿರಂತರ ಜಾಗೃತಿ ಅಭಿಯಾನದ ಫಲವಾಗಿ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ 12,534 ಜನರು ನೋಂದಣಿ ಮಾಡಿಸಿದ್ದು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ ಎಂದು ಹೇಳಿದ್ದಾರೆ. ಮುಂಬರುವ ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ರೈಲ್ವೆ ಮಂಡಳಿಯು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಕಣ್ಣೂರಿಗೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ಕಣ್ಣೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಇದೇ 20ರಂದು ಬೆಂಗಳೂರಿನಿಂದ ಹೊರಟು ಮರುದಿನ ಮಧ್ಯಾಹ್ನ 12:50 ಕಣ್ಣೂರು ತಲುಪಲಿದೆ. ಮರು ಪ್ರಯಾಣದಲ್ಲಿ ಇದೇ 21ರಂದು ಸಾಯಂಕಾಲ ಕಣ್ಣೂರಿನಿಂದ ಹೊರಟು ಇದೇ 22ರಂದು ಬೆಳಗ್ಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಆಗಮಿಸಲಿದೆ. ಈ ವಿಶೇಷ ರೈಲು ಒಟ್ಟು 23 ಬೋಗಿಗಳನ್ನು ಹೊಂದಿರಲಿದ್ದು ಇದರಲ್ಲಿ 16 ಸ್ಲೀಪರ್ ಕ್ಲಾಸ್, 5 ಜನರಲ್ ಸೆಕೆಂಡ್ ಕ್ಲಾಸ್ ಮತ್ತು 2 ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಬ್ರೇಕ್ ವ್ಯಾನ್ ಬೋಗಿಗಳು ಇರಲಿವೆ. ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ಇದೇ 23 ಮತ್ತು 24ರಂದು ಪಂಚವಿಂಶತಿ ಎಂಬ ವಿಶಿಷ್ಟವಾದಂತಹ 25 ಗಂಟೆಗಳ ನಿರಂತರ ದಾಸರಪದ ಗಾಯನ ಮ್ಯಾರಥಾನ್ ಜರುಗಲಿದೆ. ಖ್ಯಾತ ಗಾಯಕಿ ವಿದುಷಿ ಸಂಗೀತಾ ಬಾಲಚಂದ್ರ ಅವರು ಸುವರ್ಣ ಪುಸ್ತಕ ವಿಶ್ವ ದಾಖಲೆಗೆ ಪ್ರವೇಶಿಸುವ ಪ್ರಯತ್ನದ ಭಾಗವಾಗಿ 250 ವಿಶಿಷ್ಟ ದಾಸರ ಪದಗಳನ್ನು ಒಳಗೊಂಡ ನಿರಂತರ ಏಕವ್ಯಕ್ತಿ ಪ್ರದರ್ಶನವನ್ನು ಕೈಗೊಳ್ಳಲಿದ್ದಾರೆ. ಉಡುಪಿಯ ಪುತ್ತಿಗೆ ಮಠದ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಪ್ರಸ್ತುತಪಡಿಸಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಬೆಟ್ಟದ ತಪ್ಪಲಿನಲ್ಲಿ 25 ಎಕರೆ ಪ್ರದೇಶದಲ್ಲಿ 4,85,00,000 ರೂಪಾಯಿ ವೆಚ್ಚದಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ನಿರ್ಮಾಣಗೊಳ್ಳಲಿದ್ದು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಪುರ ಶಾಸಕ ಶರಣಬಸಪ್ಪ ದರ್ಶನಾಪುರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾಧ್ಯಕ್ಷ, ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ

0: बारिश से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
1: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
0: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
1: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
0: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार।
2: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಲತಾ ಅವರೇ.
3: ನಮಸ್ಕಾರ ಸರ್.
2: ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಇನ್ನೊಮ್ಮೆ ನಮ್ಗೆ ಇವತ್ತು ಮಳೆಯಾಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂದ್ರೇನು, ಮಳೆಯಾಶ್ರಿತ ಪ್ರದೇಶಗಳ ಗುಣಲಕ್ಷಣಗಳಲ್ಲಿ ಏನು, ಇದರಿಂದ ನಮ್ಮ ಮುಂದಿನ ಒಂದು ಮಣ್ಣಿನ ಸಂರಕ್ಷಣೆ ಆಗಲಿ ನೀರಿನ ಸಂರಕ್ಷಣೆ ಆಗಲಿ ಒಂದೊಂದಾಗಿ ಮಾಡಿಕೊಡಿ
3: ಸರ್. ಮುಖ್ಯವಾಗಿ ಮಳೆ ಆಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂತಂದ್ರೆ ಮಳೆಯ ನೀರಿನ ಮೂಲ ಸರ್. ಯಾವುದೇ ಕೃಷಿ ಬೆಳೆಗಳನ್ನ ಬೆಳಿಬೇಕು ಅಂದ್ರೆ ಮಳೆ ನೀರಿನಿಂದನೇ, ಬೇರೆ ಯಾವುದೇ ಸೋರ್ಸ್ ಆಫ್ ಇರಿಗೇಷನ್ ಇರೋದಿಲ್ಲ. ಸೊ ಮಳೆ ನೀರನ್ನ ಬಳಸಿ ನಾವು ಕೃಷಿಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಮಳೆ ಆಶ್ರಿತ ಅಂತ ಹೇಳ್ತೀವಿ. ಇಲ್ಲಿ ಮಳೆಯ ಪ್ರಮಾಣ, ಅವಧಿ, ಹಂಚಿಕೆ, ಮಳೆಯ ದಿನಗಳು ಇವೆಲ್ಲವೂ ಬೆಳೆಯ ಬೆಳವಣಿಗೆಯ ಮೇಲೆ ಒಂದು ಮತ್ತೆ ಇಳುವರಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತವೆ. ನಮ್ಮ ದೇಶದಲ್ಲಿ 143 million hectares ಅಷ್ಟು ಸಾಗುವಳಿ ಪ್ರದೇಶ ಇದೆ. ಅದರಲ್ಲಿ ನಮಗೆ 67% ಶೇಕಡವಾರು ಖುಷ್ಕಿ ಪ್ರದೇಶ ಅಂತ ಇದೆ. ಸೊ ಅದರಲ್ಲಿ ಒಟ್ಟಾರೆ ಆಹಾರ ಉತ್ಪಾದನೆ ಶೇಕಡ 44% ಈ ಖುಷ್ಕಿ ಪ್ರದೇಶದಿಂದ ಬರ್ತದೆ. ಹಾಗೆ ಈ ಮಳೆಯಾಶ್ರಿತ ಬೆಳೆಗಳ ಉತ್ಪಾದಕತೆ ಅಲ್ಲಿನ ಮಣ್ಣಿನ ತೇವಾಂಶದ ಮೇಲೆ ಮತ್ತೆ ಮಳೆಯ ಪ್ರಮಾಣದ ಮೇಲೆ ಹೆಚ್ಚಿನ ಅವಲಂಬಿತ ಆಗಿರ್ತಕ್ಕಂಥದ್ದು. ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಈ ಮಳೆಯಾಶ್ರಿತ ಕೃಷಿಯಲ್ಲಿ ಇಳುವರಿಯ ಮಟ್ಟ ಬಹಳ ಕುಂಠಿತ ಆಗ್ತಾ ಇದೆ ಸರ್.
2: ಈಗ ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತರು ಏನೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇದನ್ನು ಹೇಳಿ.
3: ಇದು ಬಹಳ ಪ್ರಮುಖವಾಗಿ ಅಂದ್ರೆ ನಾನು ಮೊದಲೇ ಹೇಳಿದಂತೆ ಮಳೆ ಮೇಲೆ ಅವಲಂಬಿತ ಆಗಿರೋದ್ರಿಂದ ಮಳೆ ಅನಿಶ್ಚಿತವಾಗಿದೆ. ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತೀವಿ, ವಾತಾವರಣ ಅಥವಾ ಹವಾಮಾನ ಬದಲಾವಣೆಯಿಂದ ಸೊ ಮಳೆ ಅನಿಶ್ಚಿತವಾಗಿರುತ್ತೆ. ಸೊ ಸಕಾಲದಲ್ಲಿ ಮಳೆ ಬರೋದಿಲ್ಲ, ಇದರಿಂದ ಬೆಳೆ ಬೆಳವಣಿಗೆಗೆ ನೀರಿನ ಕೊರತೆ, ಮಣ್ಣಿನ ತೇವಾಂಶದ ಕೊರತೆಯನ್ನ ನಾವು ನೋಡ್ತಾ ಇದೀವಿ. ಅದ್ರ ಜೊತೆ ಎಲ್ಲಾ ಪೋಷಕಾಂಶಗಳ ಒಂದು ಕೊರತೆಯನ್ನ ಮಣ್ಣಲ್ಲಿ ನಾವು ಎದ್ದು ನೋಡ್ತಾ ಇದೀವಿ. ಸೊ ಈ ನಮ್ಮ ಎಲ್ಲಾ ದೇಶದ ಎಲ್ಲಾ ಮಣ್ಣುಗಳನ್ನ ನಾವು ತಂದು ಅನಲೈಸ್ ಮಾಡಿ ನೋಡಿದವಾಗ ಮಣ್ಣಿನಲ್ಲಿ ಏನು 17 ಪೋಷಕಾಂಶಗಳು ಬೆಳೆಗೆ ಅವಶ್ಯಕತೆ ಇದ್ದಾವೋ ಅವುಗಳ ಎಲ್ಲಾ ಪೋಷಕಾಂಶಗಳ ಒಂದು ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಮಣ್ಣಲ್ಲಿ ಶೇಕಡ 90% ಮಣ್ಣಲ್ಲಿ ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಬೆಳೆಯ ಬೆಳವಣಿಗೆ ಸಂದಿಗ್ಧ ಹಂತದಲ್ಲಿ ತೇವಾಂಶ ಕೊರತೆಯನ್ನ ನೋಡ್ತಾ ಇದ್ದೀವಿ. ಅನಾವೃಷ್ಟಿ ಆಗ್ತಾ ಇದೆ ಅಥವಾ ಅತಿವೃಷ್ಟಿ ಆಗ್ತಾ ಇದೆ. ಮಣ್ಣು ಮತ್ತೆ ನೀರಿನ ಅಸಮರ್ಪಕ ಬಳಕೆಯಿಂದ ಮಣ್ಣಿನ ಸವಕಳಿಯನ್ನ ನಾವು ನೋಡ್ತಾ ಇದ್ದೀವಿ. ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದ ಬರ ನಿರೋಧಕ ತಳಿಗಳ ಒಂದು ಕೊರತೆ ಕಾಣ್ತಾ ಇದೆ. ಮಣ್ಣಿನ ಸಾವಯವ ಅಂಶ ಇದರಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ ಮಳೆಯಾಶ್ರಿತ ಒಂದು ಕೃಷಿಯಲ್ಲಿ, ಹಾಗೂ ಕಡಿಮೆ ನಿವ್ವಳ ಆದಾಯ ಬರ್ತಾ ಇದೆ. ಹಾಗೆ ಇಲ್ಲಿನ ರೈತರು ಏನ್ ಸಮಸ್ಯೆ ಅಂದ್ರೆ ಸಾಲ ಸೌಲಭ್ಯಗಳು ಹೆಚ್ಚಾಗಿ ಸಿಗೋದಿಲ್ಲ ಸರ್. ಇಲ್ಲಿ ಅಂತ ಒಂದು ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ ಸರ್.
2: ಅಂದ್ರೆ ಈಗ ಅದೇ ಅವರಿಗೆ ಮುಳುವಾಗ್ಬಿಡುತ್ತೆ,
3: ಮುಳುವಾಗ್ಬಿಡುತ್ತೆ
2: ಸಮಸ್ಯೆಗಳಿಂದ ತೋಚೋದಿಲ್ಲ.
3: ಹೌದು,
2: ಭೂಮಿ ಇರುತ್ತದೆ.
3: ಹೌದು,
2: ಆದ್ರೆ ಅದಕ್ಕೆ ಏನು ಮೂಲ ಸೌಕರ್ಯ ಒದಗಿಸ್ಕೊಡಕ್ ಆಗ್ತಾ ಇಲ್ಲ.
3: ಈಗ ನೋಡಿ ನಾರ್ತ್ ಕರ್ನಾಟಕದಲ್ಲಿ 200-300 ಎಕರೆ ಜಮೀನು ಇರುತ್ತೆ, ಬಟ್ ಅವರ ಒಂದು ಆರ್ಥಿಕ ಮಟ್ಟ ನೋಡಿದ್ರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡಿದ್ರೆ ಬಹಳ ಕಡಿಮೆ ಇರುತ್ತೆ. ಪೂರ್ ಇರ್ತಾರೆ, ಈ ತರ ಜಮೀನು 200 ಎಕರೆ ಇದ್ರು ಅಲ್ಲಿ ಇಳುವರಿ ಬಹಳ ಕಡಿಮೆ ಬಂದವಾಗ ಅವ್ರ ಆರ್ಥಿಕ ಮಟ್ಟ
2: ಇಳುವರಿ ಕಡಿಮೆ ಅನ್ನತಕ್ಕ ನೀರಿನ ಸೌಲಭ್ಯ ಇರೋದಿಲ್ಲ,
3: ನೀರ್ ಇರೋದಿಲ್ಲ, ಹಾಗಾಗಿ ಇಳುವರಿ ಕಡಿಮೆ ಆಗುತ್ತೆ.
2: ಏನು ಮಾಡಕ್ ಬರೋದಿಲ್ಲ ಅದಕ್ಕೆ. ಅದೇ ಈಗ ಅದಕ್ಕೂ ಕೂಡ ನೀವು ಕೃಷಿ ಹೊಂಡ ಇಂಥವೆಲ್ಲ ಪರ್ಯಾಯ ಮಾರ್ಗ ಮಾಡ್ಕೊಂಡು
3: ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಕೃಷಿ ಹೊಂಡದ ಒಂದು ವ್ಯವಸ್ಥೆ ಇದೆ ಸರ್ ಮಳೆಯಾಶ್ರಿತ ರೈತರಿಗೆ. ಸೊ 1 ಎಕರೆಗೆ ಸೊ 250 ಘನ ಮೀಟರ್ ಅಷ್ಟು ಸಾಮರ್ಥ್ಯ ಇರ್ತಕ್ಕಂತ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅನುಕೂಲ ಇದೆ ಸರ್.
2: ಸರ್ಕಾರ ಕೂಡ ಅದಕ್ಕೆ ಯೋಜನೆ ಇದೆ, ತಮಗೂ ಕೂಡ ಸಹಾಯಧನ ಒದಗಿಸ.
3: ಹೌದು ಹೌದು, ಅದ್ರ ಜೊತೆ ಕೃಷಿ ಹೊಂಡದ ಜೊತೆ ಕೃಷಿ ಹೊಂಡದ ಸುತ್ತ ಬೇಲಿ ವ್ಯವಸ್ಥೆ ಮಾಡ್ಕೋಬಹುದು ರೈತರು.
2: ಅದು
3: ಹಾಗೆ ಡೀಸೆಲ್ ಪಂಪ್ ಸೆಟ್ ನ ಕೂಡ ಕೊಡ್ತಾ ಇದಾರೆ, ಅಥವಾ ಸೋಲಾರ್ ಪಂಪ್ ಸೆಟ್ ನು ಕೂಡ ಕೊಡ್ತಾ ಇದಾರೆ. ರೈತರಿಗೆ ಕರೆಂಟಿನ ಅಭಾವ ಇದ್ದಾವಾಗ್ಲೂ ಕೂಡ ನಾವು ಈ ಸೋಲಾರ್ ನೀರ್ ಎತ್ತುವ ಯಂತ್ರಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅವರು ಬೆಳೆಗಳ ಸಂದಿಗ್ಧ ಹಂತದಲ್ಲಿ ನೀರು ನುಣಿಸಬಹುದು.
2: ಅದೇ ಅದೇ, ಆವಾಗ

0: ಹಾಗೆ ಶೇಕಡ 75% ಎಣ್ಣೆ ಕಾಳುಗಳು, ಮತ್ತೆ ಹತ್ತಿಯಲ್ಲಿ ಶೇಕಡ 70% ಅತಿ ಉತ್ಪಾದನೆ ಖುಷ್ಕಿ ಪ್ರದೇಶದಲ್ಲಿ
1: ಜಾಸ್ತಿ ಕೊಡುಗೆ
0: ಇದೆ. ಏನು ನೀರಾವರಿ ಕೃಷಿಯಲ್ಲಿ ನಮಗೆ ಈ ಜನಸಂಖ್ಯೆ ಆಹಾರ ಪೂರೈಕೆಗೆ ಎಷ್ಟು ಮಹತ್ವ ಇದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಖುಷ್ಕಿ ಪ್ರದೇಶಕ್ಕೆ. ಯಾಕೆಂದ್ರೆ ಏರಿಯಾ ಜಾಸ್ತಿ ಇದೆ, 67% ಅಷ್ಟು ಏರಿಯಾ ಖುಷ್ಕಿ ಇರೋದ್ರಿಂದ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಸರ್.
1: ಹೆಚ್ಚಿನ ಪ್ರಾಮುಖ್ಯತೆ ಅಂದ್ರೆ ಈಗ ನೀವು ಹೇಳಿದಾಗೆ ಭೂಮಿಯನ್ನ ನೀರು ಪೂರೈಕೆ ಆಗಂಗ್ ಮಾಡ್ಕೋಬೇಕು, ನೀರಿನ ವ್ಯವಸ್ಥೆ ಕಲ್ಪಿಸ್ಕೋಬೇಕು, ಮೂಲಭೂತ ಸೌಕರ್ಯಗಳನ್ನ ನೀವು ಹೆಚ್ಚು ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ಪರ್ಯಾಯ ಬೆಳೆಗಳನ್ನ ಬೆಳೀತಾ ಹೋಗ್ಬೋದು.
0: ಹೌದು ಸರ್, ಹೌದು. ಇದರಿಂದ ಏನಾಗುತ್ತೆ, ಪರ್ಯಾಯ ಬೆಳೆ ಅಂತ ಹೇಳಿದ್ರೆ ನೀವು ಅಂದ್ರೆ ಮಳೆಗೆ ತಕ್ಕಂತೆ, ಮಳೆ ಸಕಾಲದಲ್ಲಿ ಬಂದ್ರೆ ಯಾವ ಬೆಳೆ ಬೆಳ್ಕೋಬೇಕು, ಇಲ್ಲ ಕಾಂಟಿಂಜೆಂಟ್ ಕ್ರಾಪ್ ಅಂತ ಹೇಳ್ತೀವಿ, ಪರ್ಯಾಯ ಬೆಳೆ ವ್ಯವಸ್ಥೆಯನ್ನ ಅಡಾಪ್ಟ್ ಮಾಡ್ಕೋಬೇಕು. ತಡವಾಗಿ ಮುಂಗಾರು ಪ್ರಾರಂಭ ಆದವಾಗ ಅತಿ ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರ್ತಕ್ಕಂತ ತಳಿಗಳನ್ನ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು.
1: ಇನ್ನೊಂದು ಮತ್ತೆ ಇಂಟಿಗ್ರೇಟೆಡ್ ಫಾರ್ಮಿಂಗ್,
0: ಇಂಟಿಗ್ರೇಟೆಡ್ ಫಾರ್ಮಿಂಗ್
1: ಕೃಷಿಯೇತರ ಚಟುವಟಿಕೆಗಳಲ್ಲಿ ನಾವು ಮಹತ್ವ ಕೊಡಬೇಕು.
0: ಹೌದು,
1: ಇದರಿಂದ ನಿಮ್ಗೆ ಏನು ನಿಮ್ ನಿರೀಕ್ಷಿಸಿದ ಒಂದಿಷ್ಟು ಆದಾಯ
0: ಬರುತ್ತೆ. ಉದಾಹರಣೆಗೆ ನಷ್ಟ ಆಯ್ತು ಅಂದ್ರೆ
1: ಭೂಮಿ ಬರ್ಡ್ ಇದ್ದಾಗ ನಿಮ್ಗೆ ಏನ್ ಮಾಡಕ್ ಆಗೋದಿಲ್ಲ.
0: ಹೌದು,
1: ನೀವು ಬೇರೆ ಹೈನುಗಾರಿಕೆ ಮಾಡಬಹುದು ಅಥವಾ ಕೋಳಿ ಸಾಕಾಣಿಕೆ ಮಾಡಬಹುದು.
0: ಹೌದು, ಎರೆ ಗೊಬ್ಬರ ಮಾಡ್ಕೋಬಹುದು, ಜೇನು ಕೃಷಿ ಮಾಡ್ಕೋಬಹುದು, ಕೋಳಿ ಸಾಕಾಣಿಕೆ, ಇಂಥವೆಲ್ಲ ಉಪಕಸುಬುಗಳನ್ನ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅದ್ರಲ್ಲೂ ಮಳೆ ಆಶ್ರಿತ ರೈತರು ಮಾಡ್ಕೊಂಡವಾಗ ಅವರ ಒಂದು ಆದಾಯವನ್ನ ಸುಸ್ಥಿರವಾಗಿ
1: ನಿಮಗೆ 60% ಉತ್ಪನ್ನ ಈ ಒಂದು ಕೃಷಿ ಬೇಸಾಯದಲ್ಲಿ ಬರ್ತದಂದ್ರೆ ಇನ್ನೊಂದ್ 40% ಆದಾಯ ಆ ಕಡೆಯಿಂದ ಬರುವಂಗ್ ಮಾಡ್ಕೋಬೇಕು. ಆಗುತ್ತೆ ಇದು, ಅನೇಕ ರೈತರು ಇದರಲ್ಲಿ ಮಾಡ್ಕೊಂಡು ಯಶಸ್ ಗಳಿಸ್ಕೊಂಡಿದ್ದಾರೆ.
0: ಹೌದು ಸರ್, ಇದು ಸಮಗ್ರ ಕೃಷಿ ಪದ್ಧತಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಈಗ ಮಳೆ ಆಶ್ರಿತ ರೈತರು ಕೂಡ ಒಂದು ತಮ್ಮ ಜಮೀನಲ್ಲಿ ತಕ್ಕಮಟ್ಟಿಗೆ ಒಂದು ಕೃಷಿ ಹೊಂಡವನ್ನ ಮಾಡಿಕೊಂಡು ಯಾವಾಗ ಬೆಳೆಗಳಿಗೆ ಸಂದಿಗ್ಧ ನೀರಿನ ಅವಶ್ಯಕತೆ ಇದೆಯೋ ಅಂತ ಸಮಯದಲ್ಲಿ ಒಂದು ಅಥವಾ ಎರಡು ರಕ್ಷಣಾತ್ಮಕ ನೀರಾವರಿಯನ್ನ ಕೊಟ್ಟು ಬೆಳೆಗಳ ಇಳುವರಿಯನ್ನ ನಾವು ಕಾಪಾಡ್ಕೋಬಹುದು. ಅದ್ರ ಜೊತೆಗೆ ಈ ಉಪಕಸುಬುಗಳು ಹೈನುಗಾರಿಕೆ ಕೋಳು ಸಾಕಾಣಿಕೆ ಅಂತ ಒಂದು ಉಪಕಸುಬುಗಳನ್ನ ಮಾಡ್ಕೊಂಡವಾಗ ಅಲ್ಲಿ ರೈತರ ಒಂದು ಆದಾಯ ಒಂದು ಸ್ಟೇಬಲ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಸರ್.
1: ಪರ್ಯಾಯವಾಗಿ ತಮಗೆ ಈಗ ನೀವು ಆಕಳು ಎಮ್ಮೆ ಇದು ಸಾಕೋದ್ರಿಂದ ನಿಮ್ಗೆ ಗೊಬ್ಬರ ನಿಮ್ಗೆ ಸಿಗುತ್ತೆ.
0: ಹೌದು, ನಮ್ಗೆ ಈಗ ನೋಡ್ತಾ ಇದೀವಿ, ಈಗ ಯೂರಿಯಾ ಗೊಬ್ಬರಕ್ಕೆ DAP ಗೊಬ್ಬರಕ್ಕೆ ಎಷ್ಟು ಕ್ಯೂ ನಿಂತಿತ್ತು ಅಂತ ರೈತರು ನೋಡಿದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆತ್ಮ ನಿರ್ಭರ ಭಾರತವನ್ನ ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಸೊ ಅಂದ್ರೆ ಹೊರಗಿಂದ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಅವಲಂಬಿತ ಆಗಬಾರದು. ನಾವಾಗೇನೆ ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನ ಮಣ್ಣಿನ ಆರೋಗ್ಯವನ್ನ ಸುಧಾರಣೆ ಮಾಡಬೇಕು ಅಂತ ಅಂದ್ರೆ ನಮಗೆ ಸಾವಯವ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಬೇಕು, ಅದು ಬಹಳ ಮುಖ್ಯ. ಸೊ ಆದ್ರಿಂದ ನಾವು ಜಾನುವಾರುಗಳನ್ನ ಸಾಕಿದ್ರೆ ಹೈನುಗಾರಿಕೆಯನ್ನ ನಾವು ತೊಡಗಿಸ್ಕೊಂಡ್ರೆ ಅಲ್ಲಿ ಬಂದಿರ್ತಕ್ಕಂತ ಏನು ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಇವನ್ನ ನಾವು ಸಾವಯವ ಗೊಬ್ಬರವಾಗಿ ನಮ್ಮ ಜಮೀನಿಗೆ ಹಾಕಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿ ಇಳುವರಿಯನ್ನ ಜಾಸ್ತಿ ಮಾಡ್ಕೋಬಹುದು.
1: ಒಟ್ಟು ಸ್ವದೇಶಿಯತೆಯನ್ನು ಕೂಡ ನೀವು ಅಳವಡಿಸಿಕೊಳ್ಳಿ.
0: ಹೌದು ಸರ್,
1: ಇದರಲ್ಲಿ ಪರಿಸರಕ್ಕೆ ಕೂಡ ಒಳ್ಳೇದು.
0: ಹೌದು,
1: ಪರಿಸರಕ್ಕೆ ನಾಶವಾಗುವಂತ ನೀವು ವಸ್ತುಗಳನ್ನ ದಯವಿಟ್ಟು ನೀವು ಉಪಯೋಗಿಸೋದು ಕಡಿಮೆ ಮಾಡ್ತಾ ಬನ್ನಿ.
0: ನಮಗೆ ಈಗ
1: ಪ್ಲಾಸ್ಟಿಕ್
0: ಆಗಿರ್ಬೋದು, ರಾಸಾಯನಿಕಗಳಾಗಿದ್ದು ಮತ್ತೆ ರಾಸಾಯನಿಕ ಗೊಬ್ಬರ
1: ಅದಷ್ಟೇ ಅಲ್ಲ, ನಾವು ಕೂಡ ದಿನನಿತ್ಯ ಮನೆಯಲ್ಲಿ ನಾವು ಸೋಪು ಡಿಟರ್ಜೆಂಟ್ ಇದನ್ನು ಉಪಯೋಗಿಸ್ತಿದ್ದೇವೆ, ಇದು ಕೂಡ ತಪ್ಪೇ ಇದು.
0: ಹೌದು ಸರ್, ನಾವು ಏನ್ ಗೊತ್ತಾಗ್ತದೆ,
1: ನಾವು ನೀರನ್ನ ಕಲುಷಿತ ಮಾಡಿ ಅದು ಎಷ್ಟೋ ಇದ್ರ ತನಕ ನಾವು ಅದ್ರ ಉಪಯೋಗ ನಿರುಪಯುಕ್ತ ಮಾಡ್ಬಿಡ್ತೇವೆ.
0: ಹೌದು ಸರ್, ಕರೆಕ್ಟ್. ಆದ್ರಿಂದ
1: ಏನಾಗಲ್ಲ, ನಮ್ಮ ಹಿರಿಯರೆಲ್ಲ ಸೋಪ್ ಎಲ್ಲ ಬಳಸ್ತಿದ್ರ,
0: ಇಲ್ಲ ಸೀಗೆ ಪುಡಿ,
1: ಸೀಗೆ ಪುಡಿ ಬಳಸ್ತಿದ್ರು, ಅಟ್ಲೆಕಾಯಿ ಬಳಸ್ತಿದ್ರು, ಕಣಬೆ ಸೊಪ್ಪಂತ ಇದು ಬೇರ್ ಅಂತ ಬರ್ತಿತ್ತು, ಅದನ್ನ ಜಜ್ಜಿ ಅದನ್ನ ಅದರಿಂದ ಬಟ್ಟೆ ತೊಳಿತಿದ್ರು.
0: ಹೌದು ಸರ್, ಈಗ್ಲೂ ಕೂಡ ನಮ್ಮ ಸಮಗ್ರ ಕೃಷಿ ವ್ಯವಸ್ಥೆನಲ್ಲಿ ಜಮೀನಿನ ಸುತ್ತ ಅಂಟ್ವಾಳ್ ಮರಗಳಾಗಿರ್ಬೋದು ಅಥವಾ ಸೀಗೆ ಮರಗಳಾಗಿರ್ಬೋದು ಇವನ್ನ ಹಾಕೊಂಡ್ರೆ ಸೋಪ್ ನಟ್ ಅದನ್ನ ನಾವು ಇವಾಗ ತುಂಬಾ ಡಿಮ್ಯಾಂಡ್ ಇದೆ ಸರ್. ಇವಾಗ
1: ಡಾಕ್ಟರ್ ಲತಾ ಅವ್ರು ಹೇಳ್ಬೇಕಂದ್ರೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ, ಇಲ್ಲಿ ತೀರ್ಥ ಅಲ್ಲ, ಹಾಗಾಗ್ಬಿಟ್ಟಿದೆ ನೋಡಿ. ಅಟ್ಲೆಕಾಯಿ ಮತ್ತೆ ಈ ಕಣಬೆ ಬೇರು ಮತ್ತೆ ಇನ್ನ ಹಲವಾರು ಬೇರುಗಳು ನಮ್ಮ ಹಿರಿಯರು ಉಪಯೋಗಿಸಿದ್ದಾರೆ. ಸೀಗೆಕಾಯಿ ಮಾತ್ರ ಗೊತ್ತಿದೆ, ನಮ್ಮ ಅದನ್ನ ನಾವಿವತ್ತು ಅದು ಬೇಕು ಅಂತೇವೆ ನಾವು.
0: ಹೌದು, ಇಲ್ಲಿ ಸಿಟಿ
1: ನಮ್ಮಲ್ಲಿ ಸಿಗಂತದ್ದು ನಾವು ಈಗ ಆ ಶಾಂಪೂ ಬೇಕು ಈ ಶಾಂಪೂ ಬೇಕು ಅಂತ ಹೇಳ್ತೇವೆ, ಇದರಿಂದ ಮಾರಕ ಇದೆ, ಇದರಿಂದ ಉಪಯೋಗ ಇಲ್ಲ,
0: ಅದೆಲ್ಲ ಕೆಮಿಕಲ್ಸ್.
1: ನಮ್ಮ ಭೂಮಿನ ನಮ್ಮ

0: ನೀರಿನ ಮೂಲಗಳನ್ನು ನಾವು ತೊಂದರೆ ಮಾಡ್ತಾ ಇದ್ದೇವೆ.
1: ಹೌದು ಸರ್.
0: ಇದು ನಾವೇ ಕಾರಣ ಆಗ್ತಾ ಇದ್ದೇವೆ. ನಾವೇ ಇನ್ನು ಮುಂದೆ ಮತ್ತೆ ಹೊಸದಾಗಿ ಬಂದೇ ಬರ್ತದೆ, ಈ ಅಟ್ಲೆಕಾಯೇ ಬರುತ್ತೆ ಇನ್ನು ಮುಂದೆ, ಮತ್ತೆ ಈ ಸೀಗೆಕಾಯಿ ಸೊಪ್ಪು ಇಂಥವೇ ಇನ್ನು ಮುಂದೆ ಬಳಕೆ ಮಾಡಿ ಅಂತ ಬರ್ತದೆ. ಅವಾಗ ಅದು ನಾವು ಇದ್ರದ್ದು ಮೂಲಗಳನ್ನ, ಈ ಏನು ಈ ಹೇಳಿದ್ವಲ್ಲ, ಈ ಮೂಲಗಳನ್ನೇ ನಾವು ಮರಿತೇವೆ. ಈಗ ನಮ್ಮ ಪ್ಲಾಸ್ಟಿಕ್, ಲಿಕ್ವಿಡ್, ಶಾಂಪು ಇದು ಮಾತ್ರ ನೆನಪಿರುತ್ತೆ ನಮಗೆ. ಎಂತ ಒಂದು ದುರಂತದಲ್ಲಿ ನಾವು ಇದ್ದೇವೆ ಅಂದ್ರೆ ನಮ್ಮ ಪರಿಸರನ ನಾವೇ ರಕ್ಷಣೆ ಮಾಡ್ಕೋಬಹುದು ಅನ್ನೋದು ಮರ್ತಿದ್ದೇವೆ.
1: ಮರ್ತಿದ್ದೀವಿ ಸರ್. ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗತ್ತೆ. ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡ್ಬೇಕು ಮುಖ್ಯವಾಗಿ. ಸೊ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಆಯ್ತು ಅಂದ್ರೆ ಎಲ್ಲಾ ಬೆಳೆಗಳನ್ನ ನಾವು ಯಾವ ರೀತಿ ಬೆಳಿಬೇಕು ಅನ್ಕೊಂಡಿರ್ತೀವೋ ಆ ರೀತಿ ಬೆಳಿಬಹುದಾಗುತ್ತೆ ಸರ್. ಮುಖ್ಯವಾಗಿ ಮಣ್ಣಿನ ಆರೋಗ್ಯ ಕಾಪಾಡೋದು, ಮಣ್ಣಿನಲ್ಲಿ ತೇವಾಂಶ, ಮಣ್ಣಿನಲ್ಲಿ ಇಂಗಾಲ ಜಾಸ್ತಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇದು ಸಮಗ್ರ ಕೃಷಿ.
0: ಮಣ್ಣಿನ ಪ್ರಾಮುಖ್ಯತೆ ಅಂದ ತಕ್ಷಣ ಕೇವಲ ನಾವು ಹೊಲ ಮತ್ತೆ ಬೆಳೆ ಬೆಳೆಯುವಂತ ಪ್ರದೇಶದಲ್ಲಿ ಮಾತ್ರ ನಾವು ಮಾಡೋದಲ್ಲ,
1: ಅಲ್ಲ ಈ ಸಿಟಿ ಏರಿಯಾದಲ್ಲೂ ಕೂಡ ನಾವು ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡ್ಬೇಕಾಗುತ್ತೆ. ಇಲ್ಲಿ ಹೇಗೆ ಅಂತಂದ್ರೆ, ಈಗ ನಮ್ದು ಇದೆ ಒಂದು ಬಿಲ್ಡಿಂಗ್ ಅಂತ ಅನ್ಕೊಂಡ್ರೆ, ಸೊ 30-40 ಬಿಲ್ಡಿಂಗ್ ಅಲ್ಲಿ ನಮಗೆ 6 ತಿಂಗಳಿಗೆ ನೀರು, ನಮ್ಮ ಒಂದು ಫ್ಯಾಮಿಲಿ 4 ಜನ ಇರ್ತಕ್ಕಂತ ಒಂದು ಫ್ಯಾಮಿಲಿಗೆ 6 ತಿಂಗಳಿಂದ 8 ತಿಂಗಳವರೆಗೂ ನೀರಿನ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ, ಬೇಡಿಕೆ ಇರುತ್ತಲ್ಲ, ಅಷ್ಟನ್ನ ಬರೀ ಮಳೆ ನೀರನ್ನ ನಾವು ಸಂಪಲ್ಲಿ
0: ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅಷ್ಟೇ
1: ಸಾಕಾಗುತ್ತೆ. ನಾವು ಮಳೆ ಈ BBMP ಗೆ ನೀರು ಬಿಟ್ಟಿಲ್ಲ ಅಂತ ಕಾಯೋದ್ ಬೇಕಾಗಿಲ್ಲ ಈ ರೀತಿ. ಅದು ಮಳೆ ನೀರು ತುಂಬಾ ಉತ್ತಮ ಗುಣಮಟ್ಟದ
0: ನೀರು, ಶುದ್ಧ ನೀರು,
1: ಶುದ್ಧ ನೀರು. PH ನಮಗೆ ರಸಸಾರ ಅಂತ ಹೇಳ್ತೇವಲ್ಲ ಅದು 5 ಇರುತ್ತೆ, ಅದೊಂದು ಸ್ವಲ್ಪ ಇದು, ಬಟ್ ಅದೇನು ತೊಂದರೆ ಮಾಡಲ್ಲ. ಮತ್ತೆ ಬೇರೆಲ್ಲ ಏನು ಪೋಷಕಾಂಶಗಳು ನಮಗೆ ಬೇಕಾಗ್ತವೋ ಅವೆಲ್ಲವೂ ಉತ್ತಮ ಗುಣಮಟ್ಟದಲ್ಲಿ ಇರುತ್ತೆ. ಹೆವಿ ಮೆಟಲ್ಸ್ ಇರೋದಿಲ್ಲ, ಮತ್ತೆ ಬೇರೆ ಕರಗುವಂತ ಲವಣಗಳು ಬಹಳ ಕಡಿಮೆ ಇರುತ್ತೆ. ಇವೆಲ್ಲವೂ ಕೂಡ ನಮಗೆ ಏನು ಆರೋಗ್ಯ ಮಾರಕವಾಗಿರ್ತವಲ್ಲ ಬೋರ್ವೆಲ್ ನೀರು. ಸೊ ಕ್ಲೋರೈಡ್ಸು, ಫ್ಲೂರೈಡ್ಸು, ಹೆವಿ ಮೆಟಲ್ಸು ಅವೆಲ್ಲವೂ ಮಳೆ ನೀರಲ್ಲಿರೋದಿಲ್ಲ. ಶುದ್ಧವಾದ ನೀರು ನಾವು ಅದನ್ನ ಬಳಕೆ ಮಾಡ್ಬೋದು. ಇದರಿಂದ ಕೂದಲು ಉದುರೋದಿಲ್ಲ, ನಮ್ಮ ಚರ್ಮದ ಕಾಂತಿ ಚೆನ್ನಾಗಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇವಾಗ BBMP ಅವರು ಕಂಪಲ್ಸರಿ ಮಳೆ ನೀರನ್ನ ಶೇಖರಣೆ ಮಾಡಬೇಕು, ಮಳೆ ನೀರನ್ನ ನಿಮ್ಮ ಸಂಪಿಗೆ ಡೈರೆಕ್ಟ್ ಆಗಿ ಫಿಲ್ಟರ್ನ ಅಡಾಪ್ಟ್ ಮಾಡ್ಕೋಬೇಕು. ಶೋಧಕಗಳಿರ್ತವೆ
0: ನಿಮ್ಮ ಪ್ರತಿಯೊಂದು ಮನೆಯವರು ಆ ನೀರನ್ನ ನಿಮ್ಮ ಮನೆ ಜಾಗದಲ್ಲೇ ಕೆಳಗೆ ಹಿಂಗ್ ಹೋಗಂಗ್ ಮಾಡ್ಬೇಕು,
1: ಹಿಂಗ್ ಹೋಗ್ಬೇಕು, ಮತ್ತೆ ಶೇಖರಣೆ ಮಾಡ್ಬೇಕು ಅಂದ್ರೆ ನಮ್ಮ ಸಂಪಿನ ಕೆಪಾಸಿಟಿ ತುಂಬಿತು ಅಂದ್ರೆ, ಸೊ ಅದು ಉಳಿದಿದ್ದ ನೀರನ್ನ ಹಿಂಗಸ್ಬೇಕು, ಅಲ್ಲೇನೆ ಭೂಮಿಯಲ್ಲಿ ಹಿಂಗಸ್ಬೇಕು. ಸೊ ಏನು ನೀರು ಸಂಪಲ್ಲಿ ಶೇಖರಣೆ ಆಗಿರುತ್ತಲ್ಲ ಅದನ್ನ ಬಳಸ್ಬೇಕು.
0: ವಾಟರ್ ಟೇಬಲ್ ಜಾಸ್ತಿ ಆಗುತ್ತೆ.
1: ಹೌದು,
0: ಭೂಮಿ ವಾಟರ್ ಟೇಬಲ್ ಜಾಸ್ತಿ ಆಯ್ತಲ್ಲ ಅಂದ್ರೆ ನಿಮ್ದು ನೀರಿನ ಅಂಶ ಭೂಮಿಯಲ್ಲಿ ಇದೆ ಅಂತ.
1: ಹೌದು,
0: ಹಾಗಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ನಮಗೆ ದೊಡ್ಡ ಸವಾಲು. ನಾವು ಇದ್ರ ಬಗ್ಗೆ ಲಕ್ಷ್ಯ ಹಾಕ್ತಾ ಇಲ್ಲ.
1: ಹೌದು,
0: ಹಾಗಾಗಿ ಈಗ ಜಾಸ್ತಿ ಪ್ರದೇಶ ಇರುವಂತಹ ಖುಷ್ಕಿ ಪ್ರದೇಶ ಇರುವಂತಹ ರೈತರು ಕೂಡ ತಮ್ಮ ಹೊಲದಲ್ಲಿ ಅವರಿಗೆ ನೀರಿನ ಅಭಾವ ಉಂಟಾಗ್ತಾ ಇದೆ.
1: ಹೌದು ಸರ್.
0: ಅವರು ಕೂಡ ಈ ಒಂದು ತಮ್ಮ ಹೊಲದಲ್ಲಿ ಸಣ್ಣ ಸಣ್ಣ ಕೆರೆಗಳನ್ನ ಮಾಡ್ಬೇಕಾಗುತ್ತೆ.
1: ಹೌದು,
0: ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸೋರು ಇವತ್ತು ಕಂಡು ಬಂದಿದ್ದಾರೆ.
1: ನಾವು ಆಗ್ಲೇ ಹೇಳ್ದಂಗೆ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲ ಇದೆ. ಆಮೇಲೆ ಗವರ್ಮೆಂಟ್ ಅವರೇ ನಾಲಾ ಬದುಗಳನ್ನ ಚೆಕ್ ಡ್ಯಾಮ್ಗಳನ್ನ ಮಾಡೋದ್ರಿಂದ ಸುತ್ತಮುತ್ತ ಎಲ್ಲಾ ರೈತರಿಗೂ ಅಲ್ಲಿ ಅನುಕೂಲ ಆಗುತ್ತೆ. ಬೋರ್ವೆಲ್ ರಿಚಾರ್ಜ್ ಆಗುತ್ತೆ, ಮತ್ತೆ ಅಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆ ನೀರಿನ ಪೂರೈಕೆ ಆಗುತ್ತೆ. ದಿನನಿತ್ಯ ಅವಗೆ ಕುಡಿಯೋಕ್ ನೀರಾಗಿರ್ಬೋದು, ಅವು ಮೈ ತೊಳಿಯೋಕ್ ನೀರಾಗಿರ್ಬೋದು, ಈ ರೀತಿ ನಾಲಾ ಬದುಗಳು ಚೆಕ್ ಬಂಡ್ಗಳಿಂದ ಅನುಕೂಲ ಆಗುತ್ತೆ. ಹಾಗೆ ಈ ಖುಷ್ಕಿ ರೈತರು ಏನ್ ಮಾಡ್ಬೇಕು ಅಂದ್ರೆ, ಬಿದ್ದಂತ ಮಳೆ ನೀರನ್ನ ಸ್ಥಳದಲ್ಲೇ ಹಿಂಗೋ ಅಂತ ಕೆಲಸ ಮಾಡ್ಬೇಕು. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕೋದಾಗಿರ್ಬೋದು, ಹಾಗೆ ಏನು ಇಳಿಜಾರನ್ನೇ ಕಡಿಮೆ ಮಾಡ್ಬೇಕು. ಮೊದಲನೇದಾಗಿ ಭೂಮಿ ಮಟ್ಟ ಮಾಡ್ಬೇಕು, ಲೆವೆಲಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಭೂಮಿ ಲೆವೆಲಿಂಗ್ ಮಾಡಿದ್ರೆ ಆದಷ್ಟು ಬಿದ್ದಂತ ಮಳೆ ನೀರು ಜಮೀನಲ್ಲಿ ಹಿಂಗಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯಾವುದೇ ಉಳುಮೆ ಆಗಿರ್ಬೋದು, ಮೊದಲನೇ ಏನ್ ಮಾಗಿ ಉಳುಮೆ ಅಂತೀವಲ್ಲ, ಅದನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ ಮಾಡ್ಬೇಕಾಗತ್ತೆ. ಇಳಿಜಾರು ಜಾಸ್ತಿ ಇದ್ದಂಗ ನಾವು ಬದುಗಳ ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಹೀಗೆ ಬೇಸಾಯ ಕ್ರಮಗಳು ಹಾಗೆ ಯಾಂತ್ರಿಕ ಕ್ರಮಗಳು ಎರಡನ್ನೂ ಅಡಾಪ್ಟ್ ಮಾಡಿಕೊಂಡು ನಾವು ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡಬೇಕು, ಬಿದ್ದಂತ ಮಳೆ ನೀರನ್ನ ಅಲ್ಲೇ ಸಂರಕ್ಷಣೆ ಮಾಡಬೇಕು. ಆದಾಗ್ಯೂ ಹೆಚ್ಚುವರಿ ನೀರು ಬಂತು ಅಂದ್ರೆ ಅದನ್ನ ಸೇಫ್ ಆಗಿ ಜಮೀನಿಂದ ಹೊರಗಡೆ ಕಳಿಸಿ ಅದನ್ನ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ನಮಗೆ ಅವಶ್ಯಕ ಬಿದ್ದವಾಗ ಅದನ್ನ ಉಪಯೋಗ ಮಾಡ್ಕೋಬೇಕಾಗುತ್ತೆ.
0: ಡಾಕ್ಟರ್ ಲತಾ ಅವರೇ, ಈಗ ಮಣ್ಣಿನ ಸವಕಳಿ ಬಗ್ಗೆನೂ ಸ್ವಲ್ಪ ಹೇಳಿ.
1: ಮಣ್ಣಿನ ಸವಕಳಿ ಅಂದ್ರೆ ನಮಗೆ ಮಳೆ ನೀರು ರಭಸವಾಗಿ ಬಂತು ಅಂದ್ರೆ ಮಣ್ಣು ಕೊಚ್ಚಣೆ ಆಗುತ್ತೆ, ಗಾಳಿಯಿಂದ ಮಣ್ಣು ಕೊಚ್ಚಣೆ ಆಗುತ್ತೆ. ಹಾಗೆ ಈ ಜನಗಳು ಅವರ ಅತಿಕ್ರಮಣದಿಂದನೂ ಕೂಡ ಭೂಮಿಯ ಕೊಚ್ಚಣೆ ಆಗುತ್ತೆ. ಏನಾಗುತ್ತೆ, ಮಳೆ ನೀರು ರಭಸವಾಗಿ ಬಿದ್ದವಾಗ ಮಣ್ಣಿನ ಕಣ ರಚನೆ ಚೇಂಜ್ ಆಗ್ಬಿಡುತ್ತೆ, ಮಣ್ಣಿನ ಕಣಗಳು ಸ್ಥಾನ ಪಲ್ಲಟ ಆಗುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಇಲ್ಲಿದ್ದಂತ ಕಣಗಳು ಮುಂದಕ್ಕೆ ರಭಸವಾಗಿ ನೀರಿನ ಜೊತೆ ಹೋಗಿ ಬೇರೆ ಕಡೆ ಸ್ಥಳಾಂತರ ಆಗ್ತವೆ. ಇದನ್ನ ಮಣ್ಣಿನ ಕೊಚ್ಚಣೆ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ನೋಡ್ಬೇಕು ಅಂತಂದ್ರೆ ಈ ಮಣ್ಣಿನ ಕೊಚ್ಚಣೆ ಜಾಸ್ತಿ ಇದೆ. ಅದು ನೀರಿನಿಂದ ಮಣ್ಣಿನ ಕೊಚ್ಚಣೆ ಆಗ್ತಕ್ಕಂಥದ್ದು ಬಹಳ ತೀವ್ರ ಅಂತ ಹೇಳ್ತೀವಿ. ಒಂದು ಪ್ರತಿ ಹೆಕ್ಟೇರ್ಗೆ ಒಂದು ವರ್ಷಕ್ಕೆ 16 ಟನ್ನಷ್ಟು ಉತ್ತಮ ಗುಣಮಟ್ಟದ ಫಲವತ್ತಾದ ಮಣ್ಣು ಕೊಚ್ಚಣೆ ಆಗೋಗುತ್ತೆ. ಇದು ಒಂದು ಅಂದಾಜು. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ 30,000 ಹೆಕ್ಟೇರ್ ಅಷ್ಟು ಈ ನೀರಿಂದ ಮಣ್ಣಿನ ಕೊಚ್ಚಣೆ ಆಗ್ತಕ್ಕಂಥದ್ದು ನಮಗೆ ಗೊತ್ತೇ ಇಲ್ಲ ಸರ್. ಈ ಮಣ್ಣಿನ ಸವಕಳಿ ಅನ್ನೋದು ನಿಧಾನಕ್ಕೆ ಸ್ಲೋ ಪ್ರೊಸೆಸ್, ಮಣ್ಣು ಕೊಚ್ಚಣೆ ಆಗಿದೆ ಅನ್ನೋದೇ ಗೊತ್ತಾಗಲ್ಲ ರೈತರಿಗೆ. ಸೊ ಇದು ಅಂದಾಜು ಅಂತ ಅಲ್ಲ, ಇದು ಆದಷ್ಟು ಏನು ರಿಸರ್ಚ್ ಮಾಡಿ ಸಂಶೋಧನೆಗಳಿಂದ ಬಂದಿರತಕ್ಕಂತ ಒಂದು ಮಾಹಿತಿ ಇದು. 16 ಟನ್ನಷ್ಟು ಮಣ್ಣು ಹೋಗುತ್ತೆ ಪ್ರತಿ ಹೆಕ್ಟೇರ್ ಇಂದ ಅನ್ನೋದು ಉತ್ತಮ ಫಲವತ್ತಾದ ಮಣ್ಣು.
0: ಅದು ಎಲ್ಲಿ ಹೋಗುತ್ತೆ, ಎಲ್ಲಿ ಕಂಡು ಬರ್ತದೆ ನಮ್ಗೆ, ನಾವು ವಿಚಾರವನ್ನೇ ಮಾಡಕ್ ಹೋಗಲ್ಲ.
1: ಅರಿಯೋ ನೀರಿನ ಜೊತೆ ಹೋಗುತ್ತೆ, ಫಿಲ್ಟ್ ಆಗಿ ಹೋಗುತ್ತೆ. ಅಂದ್ರೆ ಫಲವತ್ತಾದ ಮಣ್ಣು ಸಣ್ಣ ಸಣ್ಣ ಕಣಗಳಿರ್ತವೆ,
0: ಕಣಗಳಾಗಿ ನೀರಿನೊಳಗೆ ಹೋಗ್ಬಿಡುತ್ತೆ. ಹೋಗ್ಬಿಟ್ಟದ್ದು ಎಲ್ಲಿ, ಸಮುದ್ರನೇ
1: ಸೇರುತ್ತೆ, ಈ ನದಿಗಳಲ್ಲಿ ಸಮುದ್ರಗಳಲ್ಲಿ ಸೇರುತ್ತೆ.
0: ಅಂದ್ರೆ ಈಗ ನೋಡಿ ಸಮುದ್ರದಲ್ಲಿ ಎಷ್ಟು ಈಗ ತ್ಯಾಜ್ಯ ಜೊತೆಗೆ ಇದನ್ನು ಹೋಗುತ್ತೆ.
1: ಹೌದು ಸರ್,
0: ಸಮುದ್ರ ಪೂರ್ಣ ಅಲ್ಲಿ ಮುಚ್ಚಿಗೆ ಆಗುತ್ತೆ.
1: ಮೊದಲು ನದಿಗಳ ಒಂದು ಸಂಗ್ರಹಣಾ ಶಕ್ತಿ
0: ಕಡಿಮೆ ಆಗುತ್ತೆ
1: ಅಣೆಕಟ್ಟೆಗಳ ಸಂಗ್ರಹಣಾ ಶಕ್ತಿ ಕಡಿಮೆ ಆಗುತ್ತೆ.
0: ಹೂಳು
1: ತುಂಬಿಕೊಳ್ಳುತ್ತೆ ಈ ಕೆರೆಗಳು. ಫಸ್ಟ್ ಗೆ ಹೋಗೋದು ಕೆರೆಗಳಿಗೆ, ಕೆರೆನಲ್ಲಿ ಹೂಳು ತುಂಬಿಕೊಳ್ಳುತ್ತೆ. ಕೆರೆ ಹೂಳು ತುಂಬಿಕೊಂಡವಾಗ ಅವುಗಳ ಸಂಗ್ರಹಣಾ ಶಕ್ತಿ ಕಡಿಮೆ ಆಗುತ್ತೆ, ಮತ್ತೆ ಬಹಳ ಮಳೆ ಬಂದವಾಗ ಫ್ಲಡ್ಸ್ ಜಾಸ್ತಿ ಆಗುತ್ತೆ.
0: ಇನ್ನೊಂದು ಡಾಕ್ಟರ್ ಲತಾ ಅವರು ಹೇಳ್ದಂಗೆ ಎಷ್ಟು ಟನ್ ಅಂದ್ರಿ,
1: 16 ಟನ್ನಷ್ಟು
0: ನಿಮ್ದು ಏನು ಉತ್ತಮವಾದ ಮಣ್ಣು ಹರಿದು ಫಲವತ್ತಾದ ಮಣ್ಣು ಹೋಗ್ತದಂದ್ರೆ ನೀವು ಆ ಫಲವತ್ತತೆ ಮಾಡ್ಕೊಳ್ಳಕ್ಕೆ ನಿಮ್ಮ ಹೊಲಕ್ಕೆ ಎಷ್ಟು ಕಷ್ಟ ಪಟ್ಟಿದ್ರಿ.
1: ಎಷ್ಟು ಕಷ್ಟ ಅಂದ್ರೆ ಸರ್, ಎಷ್ಟೆಲ್ಲ ಖರ್ಚು ಮಾಡ್ಬೇಕು ಅದಕ್ಕೆ, ಮತ್ತೆ ಇಳುವರಿಯಲ್ಲಿ ನಷ್ಟ 140 ಕೆಜಿಯಷ್ಟು ಇಳುವರಿ ನಷ್ಟ ಆಗುತ್ತೆ ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ಗೆ.
0: ನೋಡಿ,
1: 1.5 ಕ್ವಿಂಟಲ್ ಅಷ್ಟು ಈಲ್ಡ್ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಬರೀ ಮಣ್ಣು ಕೊಚ್ಚಣೆ.
0: ಆ ಮಣ್ಣನ್ನು ಕೂಡ ನೀವು ಸಮಗ್ರವಾಗಿ ಫಲವತ್ತಾಗಿ ಮಾಡಿದವರು ನೀವೇ.
1: ಹೌದು, ಮತ್ತೆ ಅದನ್ನ ಕೊಚ್ಚಣೆ ಮಾಡಿ, ಯಾಕೆ ಅಂದ್ರೆ ಸರಿಯಾಗಿ ನಾವು ಮಣ್ಣನ್ನ ಅಂದ್ರೆ ಭೂಮಿಯನ್ನ ಮಟ್ಟ ಮಾಡಿರೋದಿಲ್ಲ, ಸರಿಯಾದ ಕ್ರಮದಲ್ಲಿ ಬದುಗಳನ್ನ ಹಾಕಿರೋದಿಲ್ಲ, ಬಿದ್ದಂತ ಮಳೆ ನೀರನ್ನ ಸ್ಥಳದಲ್ಲಿಯೇ ಹಿಂಗ್ಸಿರೋದಿಲ್ಲ. ಇವೆಲ್ಲ ಕಾರಣದಿಂದ ಮಣ್ಣು ಕೊಚ್ಚಣೆ ಆಗುತ್ತೆ ಸರ್.
0: ನೋಡಿ, ಇದು ನಮ್ಗೆ ಪ್ರತಿಯೊಂದು ರೈತರಿಗೂ ಇದು ಉಂಟಾಗ್ತಾ ಇದೆ.
1: ಹೌದು, ಮಾಗಿ ಉಳುಮೆ ಮಾಡೋದಿಲ್ಲ, ಆಳವಾಗಿ ಉಳುಮೆ ಮಾಡೋದಿಲ್ಲ. ಆಳವಾಗಿ ಉಳುಮೆ ಪ್ರತಿ 3 ವರ್ಷಕ್ಕೊಂದ್ಸರಿ ಕುಷ್ಕಿ ರೈತರು ಆಳವಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಆಳವಾದ ಉಳುಮೆಯಿಂದ ನೀರು ಸಾಕಷ್ಟು ಭೂಮಿಯಲ್ಲಿ ಇಂಗಕ್ಕೆ ಅನುಕೂಲ ಆಗುತ್ತೆ.
0: ಮತ್ತೆ ಇಲ್ಲಿಂದ ಮಣ್ಣು ಕೂಡ ಏನು ಫಲವತ್ತಾದ ಮಣ್ಣು ಕೂಡ ಭೂಮಿ ಒಳಗೆ ಹೋಗಿ ಅಲ್ಲಿ ಕುಂತ್ಕೊಂಡಿರುತ್ತೆ.
1: ಹೌದು ಸರ್,
0: ನೋಡಿ, ಇದ್ರ ಮೂಲಕ
1: ಜಮೀನಲ್ಲೇ ಇರುತ್ತೆ,
0: ನಿಮ್ ಫಲವತ್ತತೆಯನ್ನೇ ನೀವು ರಕ್ಷಣೆ ಮಾಡ್ಕೊಂಡ್ರಿ ಅಂತ. ನೀವು ಉಳಿಲ್ಲ ಅಂದ್ರೆ ಮತ್ತೆ ಅದು ಕೊಚ್ಚಿಕೊಂಡು ಹೋಗ್ಬಿಡುತ್ತದೆ. ಇನ್ನು ಇದಕ್ಕೆ ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವುದಾದ್ರೂ ಸಿದ್ಧವಾದ ಸೂತ್ರ ಉಂಟಾ ಡಾಕ್ಟರ್?
1: ಸಿದ್ಧವಾದ ಸೂತ್ರ ಅಂತ ಹೇಳಿದ್ರೆ ನಾವು ಯಾಂತ್ರಿಕ ಏನು ಕ್ರಮಗಳು ಅಂತ ಹೇಳ್ತೀವಿ. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕ್ಲೇಬೇಕು ಸರ್. ಇಳಿಜಾರರು ನಮಗೆ 2-6% ಅಂದ್ರೆ ಸಮಪಾತಳಿ ಬದುಗಳು ಅಂತ ಹೇಳ್ತೀವಿ. ಅದು ಮಳೆ ಕಡಿಮೆ ಇರ್ತಕ್ಕಂಥ 500-600 mm ಮಳೆ ಇರ್ತಕ್ಕಂಥ ಪ್ರದೇಶಕ್ಕೆ. ಅದೇ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರೆ ಶ್ರೇಣೀಕೃತ ಬದುಗಳು ಅಂತ ಹೇಳ್ತೀವಿ, ಅವುಗಳು ನಿರ್ಮಾಣ ಮಾಡಬೇಕು. ಹಾಗೆ ಕಂದಕಗಳನ್ನ ಅಲ್ಲಲ್ಲೇ ಜಮೀನಿನಲ್ಲಿ, ಸೊ ಪ್ರತಿಯೊಂದು 2-4 meter ಒಂದೊಂದು ಅಂತರದಲ್ಲಿ ಕಂದಕಗಳನ್ನ ಮಾಡ್ತಾ ಹೋದವಾಗ 2 ಅಡಿ ಉದ್ದ 1 ಅಡಿ ಅಗಲದ ಬಸಿಗುಂಡಿಗಳು ಅಂತ ಹೇಳ್ತೀವಿ. ಅಂದ್ರೆ ನೀರ್ ಅಲ್ಲೇ ನಿಂತ್ಕೊಂಡು ಹಿಂಗಕ್ ಸಾಧ್ಯ ಆಗತ್ತೆ. ಹಾಗೆ ಜೈವಿಕ ಸಸ್ಯ ತಡೆಗಳು ಅಂತ ಹೇಳ್ತೀವಿ, ಇವನ್ ಮಾಡೋದ್ರಿಂದನು ಕೂಡ ನಮಗೆ ಮಣ್ಣು ಕೊಚ್ಚಣೆ ಆಗೋದು, ನೀರು ಹರಿದೋಗೋದು ತಪ್ಪಿಸ್ಬೋದು. ಅದ್ರ ಜೊತೆ ಮಾಗಿ ಉಳುಮೆ ಕಡ್ಡಾಯವಾಗಿ ಮಾಡ್ಲೇಬೇಕಾಗತ್ತೆ ಒಂದು ಬೆಳೆ ಕಟಾವು ಮಾಡಿದ ನಂತರ. ಆಮೇಲೆ ಇಳಿಜಾರಿಗೆ ಅಡ್ಡಲಾಗಿ ಎಲ್ಲಾ ಬೇಸಾಯ ಕ್ರಮಗಳನ್ನ ಮಾಡಬೇಕು ಇಳಿಜಾರು ಜಾಸ್ತಿ ಇತ್ತು ಅಂದ್ರೆ. ಹಾಗೆ ಚೌಕಾಕಾರದ ಮಡಿಗಳು ಅಥವಾ ಆಯತಾಕಾರದ ಮಡಿಗಳನ್ನ ನಾವು ನಿರ್ಮಾಣ ಮಾಡ್ಬೇಕಾಗತ್ತೆ. ಅಗಲ ತಳದ ಬದುಗಳನ್ನ ನಾವು ಮಾಡ್ಬೇಕು. ಆಮೇಲೆ 2 ಬೆಳೆ ಸಾಲ, ಈಗ ತೊಗರಿ ಹಾಕಿರ್ತೀವಿ ಅನ್ಕೊಳ್ಳಿ, ತೊಗರಿಯ ಒಂದು ಅಂತರ ಮಿನಿಮಮ್ 60 cm ಅಂದ್ರೆ 2 ಅಡಿ ಇರುತ್ತೆ, ನಾವು 3-4 ಅಡಿ ಹಿಂಗೆ ಬಿಟ್ಟಿರ್ತಾರೆ. ಸೊ ಅವು 2 ಸಾಲುಗಳ ಮಧ್ಯದಲ್ಲಿ ಒಂದು ದೋಣಿ ಸಾಲನ್ನ ಮಾಡೋದ್ರಿಂದ ಅಲ್ಲಿ ತೇವಾಂಶ ಸಂರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಂತರ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡೋಕೆ ಸಾಧ್ಯ ಆಗುತ್ತೆ ಸರ್.
0: ಡಾಕ್ಟರ್ ಲತಾ ಮೇಡಮ್ ಅವರೇ, ಬರದ ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ರೈತರು ಖುಷ್ಕಿ ಬೇಸಾಯಕ್ಕೆ ಯಾವ ಥರ ಮಹತ್ವ ಕೊಡಬೇಕು, ಈ ಖುಷ್ಕಿ ಬೇಸಾಯದಿಂದ ಅವರು ಈಗ ಮಳೆ ಬರಲಿಲ್ಲ ಅನ್ನೋ ಒಂದು ವಾತಾವರಣ ಅವರಿಗೆ ಹೇಗೆ ನಿವಾರಣೆ ಆಗ್ಬೋದು?
1: ಇದು ಬಹಳ ಮಹತ್ವದ ಪ್ರಶ್ನೆ ಸರ್. ಖುಷ್ಕಿ ಬೇಸಾಯದಲ್ಲಿ ಮುಖ್ಯವಾಗಿ ರೈತರು ಮಳೆಯನ್ನು ಆಧಾರವಾಗಿಟ್ಕೊಂಡು ಬೇಸಾಯ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತು. ಆದರೆ ಮಳೆ ಬರಲಿಲ್ಲ, ಬರದ ವಾತಾವರಣ ಇದೆ ಅನ್ನೋದನ್ನು ಗೊತ್ತಾಗಬೇಕಂದ್ರೆ ಹವಾಮಾನ ಮುನ್ಸೂಚನೆಗಳನ್ನು ಅವರು ಖಂಡಿತವಾಗಿ ಫಾಲೋ ಮಾಡಲೇಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳಿಂದ, ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ವಾರದಲ್ಲಿ 2 ದಿನ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರಗಳನ್ನು ನಾವು ಅಗ್ರೋ ಅಡ್ವೈಸರೀಸ್ ಅಂತ ಹೇಳ್ತೀವಿ, ಇವನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ SMS ಮೂಲಕ. ಹಾಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಈ ಮಾಹಿತಿಗಳನ್ನು ಆಧಾರವಾಗಿಟ್ಕೊಂಡು ಅವರು ಕೃಷಿಗೆ ಸಂಬಂಧಪಟ್ಟಂಥ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಭೂಮಿ ಸಿದ್ಧತೆ ಸಕಾಲದಲ್ಲಿ ಆಗಬೇಕು, ಅಂದರೆ ಪೂರ್ವ ಮುಂಗಾರಿನಲ್ಲಿ ಬಿದ್ದಂಥ ಮಳೆ ನೀರನ್ನು ಉಪಯೋಗ ಮಾಡಿಕೊಂಡು ಭೂಮಿ ಸಿದ್ಧತೆ ಮಾಡಿಕೊಂಡು ಭೂಮಿಯನ್ನು ಆದಷ್ಟು ಬೇಗ ಸಿದ್ಧತೆ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಸಕಾಲದಲ್ಲಿ ಮಳೆ ಬಂದವಾಗ, ಸೊ ತದನಂತರದ ಮಳೆಯ ನೀರನ್ನು ಉಪಯೋಗ ಮಾಡಿಕೊಂಡು ಭೂಮಿ ಸಾಕಷ್ಟು ತೇವಾಂಶ ಇದ್ದವಾಗ ಬಿತ್ತನೆ ಮಾಡಿದ್ರೆ ಬೆಳೆಗಳ ಒಂದು ಏನು ಬೀಜ ಪ್ರಮಾಣ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ಮೊಳಕೆ ಒಡೆಯೋ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗೆ ಬೀಜ ನಾವೇನು ಹಾಕಿರ್ತೀವಿ ಅದು ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಇದೊಂದು ಮುಖ್ಯವಾದದ್ದು. ಹಾಗೆ ಸಕಾಲದಲ್ಲಿ ಬಿತ್ತನೆ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಸೂಕ್ತ ಸಮಯಕ್ಕೆ ಕೊಡಬೇಕಾಗತ್ತೆ. ಸೊ ಆವಾಗ ಬೆಳೆಗಳು ತುಂಬ ಚೆನ್ನಾಗಿ ಬೆಳೀತವೆ ಅಂತಲೂ ಹೇಳ್ಬೋದು. ಹಾಗೆ ಇನ್ನೂ ಮುಖ್ಯವಾಗಿ ಅಂತ ಹೇಳಿದರೆ, ಸೊ ಈ ಅಗ್ರೋ ಅಡ್ವೈಸರೀಸ್ನ ನೋಡ್ಕೊಳ್ಬೇಕು, ಹಾಗೆ ದೂರದರ್ಶನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿಗಳು ಕೊಟ್ಟಂಥ ಮಾಹಿತಿಗಳನ್ನು ಫಾಲೋ ಮಾಡಿ ಸಕಾಲಕ್ಕೆ ಯಾವೆಲ್ಲ ಕ್ರಮಗಳನ್ನು ಕಂಟಿಂಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಪರ್ಯಾಯ ಬೆಳೆ ಯೋಜನೆಗಳು ಕೂಡ ಅಂತ ನಾವು ಹೇಳ್ತೀವಿ, ಅವುಗಳನ್ನು ಸಹಿತ ಅನುಸರಿಸಬೇಕು. ಈಗ ಮಳೆ ಚೆನ್ನಾಗಿ ಸಕಾಲದಲ್ಲಿ ಬಂದಿದೆ, ಆದರೆ ಮಧ್ಯಂತರ ಒಂದು ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅಂಥ ಸಮಯದಲ್ಲಿ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು, ಮುಖ್ಯವಾಗಿ ಸಸಿಗಳ ಸಂಖ್ಯೆಗಳನ್ನು ಕಡಿಮೆ ಮಾಡೋದಾಗಿರ್ಬೋದು. ಹಾಗೆ ಪದೇ ಪದೇ ಅಂದರೆ ರಿಪೀಟೆಡ್ ಆಗಿ ನಾವು ಬೇಸಾಯ ಮಾಡೋದ್ರಿಂದ, ಅಂದರೆ ಭೂಮಿಯನ್ನು ಭೂಮಿ ಮೇಲಿರ್ತಕ್ಕಂಥ ಬಿರುಕುಗಳನ್ನು, ಜಮೀನಲ್ಲಾಗಿರ್ತಕ್ಕಂಥ ಬಿರುಕುಗಳನ್ನು ಮುಚ್ಚೋಕೆ ನಾವು ಪದೇ ಪದೇ ಅಂತರ ಬೇಸಾಯ ಮಾಡ್ತೀವಿ. ಇದನ್ನು ಡಸ್ಟ್ ಮಲ್ಚಿಂಗ್ ಅಂತ ಕೂಡ ಕರಿತೀವಿ. ಅದರಿಂದನೂ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಸಂರಕ್ಷಣೆ ಆಗಿ ಬೆಳೆಗಳಿಗೆ ಅದು ಒದಗುತ್ತೆ. ಅದೇ ರೀತಿ ಪೊಟಾಷಿಯಂ ನೈಟ್ರೇಟ್ ಅಂತ ಹೇಳ್ತೀವಿ, ಬೆಳೆಗಳು ಆಗಲೇ ಒಂದು 30 ದಿನ 40 ದಿನ ಆಗಿರುತ್ತೆ, ಮಳೆ ಕೈಕೊಟ್ಟಿರುತ್ತೆ, ಅಂಥ ಸಮಯದಲ್ಲಿ ಪೊಟಾಷಿಯಂ ನೈಟ್ರೇಟ್ 1% ದ್ರಾವಣವನ್ನು ಸಿಂಪರಣೆ ಮಾಡಿದವಾಗ ಬೆಳೆಗಳು ಚೇತರಿಕೆ ಆಗ್ತವೆ. ಅಂದರೆ ಆ ಏನು ತೇವಾಂಶದ ಒತ್ತಡವನ್ನು, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದನ್ನು ಸಹಿಷ್ಣುತೆ ಒಂದು ಶಕ್ತಿ ಚೆನ್ನಾಗಿ ಬರುತ್ತೆ. ಹಾಗೆ ಬಿತ್ತನೆ ಸಮಯದಲ್ಲಿ ಸೀಡ್ ಹಾರ್ನಿಂಗ್ ಅಂತ ಹೇಳ್ತೀವಿ, ಬೀಜವನ್ನು ನಾವು ಗಟ್ಟಿಗೊಳಿಸಬೇಕು ಅಥವಾ ಕಠಿಣಗೊಳಿಸಬೇಕೆ ಅಂತ ಹೇಳ್ತೀವಿ, ಇದನ್ನು ಸಹಿತ ಮಾಡಬೇಕಾಗತ್ತೆ ಬಿತ್ತನೆಗೆ ಮುಂಚೆ. ಅದೊಂಥರ ಏನು ಪ್ರಿಪೇರ್ಡ್ನೆಸ್ ಅಂತ ಹೇಳ್ತೀವಿ, ಅಂದರೆ ಮೊದಲೇ ಪೂರ್ವ ಸಿದ್ಧತೆ ತಯಾರಿ ಮಾಡಿಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಖುಷ್ಕಿಯಲ್ಲಿ ಸಾಕಷ್ಟು ಒಂದು ಬೆಳೆಯ ಒಂದು ಉತ್ತಮವಾದ ನಿಲುವನ್ನು ನೋಡ್ಬೋದಾಗತ್ತೆ. ಹಾಗೆ ಒಂದು
0: ಮಳೆಯ ಕೊರತೆಯನ್ನು ಕೂಡ ನಿವಾರಿಸಬಹುದು.
1: ಹಾಗೆ ಬೆಳೆ ತ್ಯಾಜ್ಯ ವಸ್ತುಗಳು ಏನಿರ್ತವೆ, ಸೊ ಕಳೆ ಇರ್ಬೋದು ಅಥವಾ ಬದುಗಳ ಮೇಲೆ ಬೆಳೆದಿರ್ತಕ್ಕಂಥ ಬೇರೆ ಸಸ್ಯಗಳಿರ್ಬೋದು, ಅವು ಉಪಯೋಗಕ್ಕೆ ಬರೋದಿಲ್ಲ, ಅಂಥವನ್ನೆಲ್ಲ ಕತ್ತರಿಸಿ ಬೆಳೆ ಸಾಲುಗಳ ಮಧ್ಯೆ ಒದಿಕೆಯಾಗಿ ಅಥವಾ ಅಚ್ಚಾದನೆ ಅಂತ ಹೇಳ್ತೀವಿ, ಇದನ್ನು ಮಾಡೋದ್ರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡಿ ಬೆಳೆಗಳನ್ನು ಚೆನ್ನಾಗಿ ಉಲುಸಾಗಿ ಬೆಳೆಯೋ ಥರ ಮಾಡ್ಬೋದು. ಹಾಗೆ ಬೆಳೆ ನಷ್ಟವನ್ನು ಕಡಿಮೆ ಮಾಡ್ಬೋದಾಗತ್ತೆ ಸರ್.
0: ತುಂಬಾ ಸಂತೋಷ ಡಾಕ್ಟರ್ ಲತಾ HS ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ನಮ್ಮ ರೈತ ಬಾಂಧವರಿಗೆ ಮಳೆಯಾಶ್ರಿತ ಅಥವಾ ಖುಷ್ಕಿ ಬೇಸಾಯ ಅಂದ್ರೇನು, ಮಳೆಯಾಶ್ರಿತ ಪ್ರದೇಶದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಹೀಗೆ ಅತಿ ಸೂಕ್ಷ್ಮವಾದ ಮಾಹಿತಿನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರಿರ್ತಾರೆ ಡಾಕ್ಟರ್ ಲತಾ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: ಸರ್, ನನ್ನ ದೂರವಾಣಿ ಸಂಖ್ಯೆ 8197995325. ಮತ್ತೊಮ್ಮೆ 8197995325.
0: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಸರ್.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಜನಪದ ಸಂಗೀತ. ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20.
1: ಸುಧಾರಿಸ್ಕೋ
2: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ ಗೆ ಮಾಡಿ ಬೈ ಬೈ.
2: ಆರ್ಬಿಐ ಹೇಳುತ್ತೆ
4: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೆ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
0: ಈಗ ಜನಪದ ಸಂಗೀತ. ರಾಯಚೂರು ತಾಲೂಕಿನ ಜಾಗೀರ ವೆಂಕಟಾಪುರ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿ.

ಇದುವರೆಗೆ ರಾಯಚೂರು ತಾಲೂಕಿನ ಜಾಗೀರ್ ವೆಂಕಟಾಪುರ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು ಪ್ರಸಾರಗೊಳ್ಳಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ 19%, ರಾಜ್ಯಸಭೆಯಲ್ಲಿ 39%ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ, ರಷ್ಯಾ ಬೆಂಬಲ. ವಾರ್ತೆಗಳ ವಿವರ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗಿದ್ದು ಇಂದು ಎರಡೂ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಜುಲೈ 20ರಂದು ಪ್ರಾರಂಭವಾದ ಅಧಿವೇಶನವು 25 ದಿನಗಳಲ್ಲಿ ಒಟ್ಟು 19 ಕಲಾಪಗಳನ್ನು ಕಂಡಿತು. ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸದನದಲ್ಲಿ ಪದೇ ಪದೇ ಆಗುತ್ತಿರುವ ಅಡಚಣೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸದನದ ಸಭಾಂಗಣ ತೆರೆದಿತ್ತು, ಆದರೆ ಸದಸ್ಯರು ಜನರ ಧ್ವನಿ ಎತ್ತಲು ತಮಗೆ ಲಭ್ಯವಿರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಆದರೂ 12 ಮಸೂದೆಗಳನ್ನು ಅಂಗೀಕರಿಸುವ ಮತ್ತು ಹಿಂದಿರುಗಿಸುವ ಮೂಲಕ ಸದನವು ತನ್ನ ಪ್ರಮುಖ ಶಾಸಕಾಂಗ ಕರ್ತವ್ಯಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಸದನವು ಕೇವಲ 37:49 ಕಾಲ ಕಾರ್ಯನಿರ್ವಹಿಸಿತು ಎಂದು ರಾಧಾಕೃಷ್ಣನ್ ಮಾಹಿತಿ ನೀಡಿದರು. ಇದಕ್ಕೂ ಮೊದಲು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿತು. ರಾಜ್ಯಸಭೆ ಇಂದು ಮಸೂದೆಯನ್ನು ಅನುಮೋದಿಸಿದ್ದು

0: ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. 1957ರ ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮಂಡಿಸಿದರು. ಸಂಸತ್ತಿನಲ್ಲಿ ಸರ್ಕಾರ ಚರ್ಚೆಗೆ ಸಿದ್ದವಾಗಿದ್ದಾಗ ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿರೋಧ ಪಕ್ಷದ ಸಂಸದರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ, ವಿಶೇಷವಾಗಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಎಂದು ಹೇಳಿದರು. ಚರ್ಚೆ ಮತ್ತು ಶಾಸಕಾಂಗ ವ್ಯವಹಾರಗಳಿಗೆ ಮಾತ್ರ ಸಂಸತ್ತು ಮೀಸಲಾಗಿದೆ, ಆದರೆ ನಿರಂತರ ಘೋಷಣೆಗಳು ಮತ್ತು ಪ್ರತಿಭಟನೆಗಳು ಮಳೆಗಾಲದ ಅಧಿವೇಶನದಲ್ಲಿ ಸದನದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಿವೆ ಎಂದರು. ಮಳೆಗಾಲದ ಅಧಿವೇಶನದಲ್ಲಿ 12 ಮಸೂದೆಗಳನ್ನು ಅಂಗೀಕರಿಸಲಾಯಿತು, ಆದರೆ ಅವುಗಳಲ್ಲಿ ಒಂದನ್ನು ಮಾತ್ರ ಎರಡೂ ಸದನಗಳಲ್ಲಿ ಚರ್ಚಿಸಲಾಗಿದೆ. ಈ ಅಧಿವೇಶನದಲ್ಲಿ ಉತ್ಪಾದಕತೆ ಲೋಕಸಭೆಯಲ್ಲಿ ಶೇಕಡ 19 ಮತ್ತು ರಾಜ್ಯಸಭೆಯಲ್ಲಿ ಶೇಕಡ 39ರಷ್ಟಿದೆ ಎಂದು ತಿಳಿಸಿದ ಅವರು, ಪದೇ ಪದೇ ಅಡಚಣೆಗಳಿಂದಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿರುವ ಅನೇಕ ಸಂಸದರು ಸಂಸತ್ತಿನ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಸಚಿವ ಕಿರಣ್ ರಿಜಿಜು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವು ಕೇಂದ್ರ ಸಚಿವರು ಇಂದು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿರುವ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನವು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಗಳನ್ನು ಬಲಪಡಿಸುತ್ತಿದೆ. ಇಂದು ಕೋಟ್ಯಂತರ ನಾಗರಿಕರು ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಮನೋಭಾವವನ್ನು ಸಬಲೀಕರಣಗೊಳಿಸುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತ್ರಿವರ್ಣ ಧ್ವಜದೊಂದಿಗೆ ಛಾಯಾಚಿತ್ರವನ್ನು ಹಂಚಿಕೊಂಡಿದ್ದಾರೆ. ನಾಗರಿಕರು ತಮ್ಮ ಮನೆಗಳಲ್ಲಿ ತಿರಂಗ ಹಾರಿಸಿ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮನವಿ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಇಂದು ಪೂರ್ಣ ಪ್ರಮಾಣದ ಪಥಸಂಚಲನಕ್ಕೆ ತಾಲೀಮು ನಡೆಯಿತು. 150 ವರ್ಷಗಳ ವಂದೇ ಮಾತರಂ ಸಂಭ್ರಮ ಹಾಗೂ 2047ರ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದ್ದು, ಇದನ್ನು ಬಿಂಬಿಸುವ ಶಿಸ್ತು, ನಿಖರತೆ ಮತ್ತು ದೇಶಭಕ್ತಿಯ ಉತ್ಸಾಹಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಸಾಕ್ಷಿಯಾಗಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯ ಕೆಂಪುಕೋಟೆ ಬಳಿ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಭೀಕರ ಕಾರು ಬಾಂಬ್ ಸ್ಫೋಟದಲ್ಲಿ 11 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡವಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ಕಾಂಟಿನೆಂಟ್ ಸಂಘಟನೆಯು ಸಣ್ಣ ಜಾಲಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಅಲ್ಲದೆ ಬಾಂಗ್ಲಾದೇಶದಲ್ಲೂ ನೆಲೆಗಳನ್ನು ಸ್ಥಾಪಿಸಲು ಯತ್ನಿಸುತ್ತಿದ್ದು ಇದರಿಂದ ದಕ್ಷಿಣ ಏಷ್ಯಾದಲ್ಲಿ ಉಗ್ರರ ಬೆದರಿಕೆ ಹೆಚ್ಚಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಹಿಂದೆ ಫೆಬ್ರವರಿಯಲ್ಲಿ ಬಂದಿದ್ದ ವರದಿಯು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪಾತ್ರವಿರುವ ಶಂಕೆ ವ್ಯಕ್ತಪಡಿಸಿತ್ತು. ಆದರೆ ಇದೀಗ ಬಂದಿರುವ ನೂತನ ವರದಿಯು ನೇರವಾಗಿ AQIS ಸಂಘಟನೆಯನ್ನೇ ಹೊಣೆಗಾರರನ್ನಾಗಿ ಮಾಡಿದೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ. ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿದೆ. ಚೀನಾ ರಾಯಭಾರಿ ಸೂಫಿ ಹಾಂಗ್ ಮತ್ತು ರಷ್ಯಾ ರಾಯಭಾರಿ ಡಿ ಅಫೇಸ್ ರೋಮನ್ ಬಾಬುಷ್ಕಿನ್ ಅವರು ಇಂದು ನವದೆಹಲಿಯಲ್ಲಿ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಯೋಜಿಸಿದ್ದ ಬ್ರಿಕ್ಸ್ ರಾಯಭಾರಿಗಳ ದುಂಡುಮೇಜಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಜಾಗತಿಕ ವ್ಯವಹಾರಗಳಲ್ಲಿ ಸಹಕಾರವನ್ನು ಗಾಢವಾಗಿಸಲು ಹಾಗೂ ಬ್ರಿಕ್ಸ್ನಲ್ಲಿ ಅದರ ಪಾತ್ರವನ್ನು ಬಲಪಡಿಸಲು ಭಾರತ ಮತ್ತು ಇತರ ಬ್ರಿಕ್ಸ್ ಸದಸ್ಯರೊಂದಿಗೆ ಕೆಲಸ ಮಾಡಲು ಚೀನಾ ಸಿದ್ದವಾಗಿದೆ.

0: ಸಾಧಿಸಲಾಗಿದೆ ಎಂದು ಚೀನಾ ರಾಯಭಾರಿ ಕ್ಸೂಫಿ ಹಾಂಗ್ ಹೇಳಿದರು. ಪ್ರಾಯೋಗಿಕ ಸಹಕಾರಕ್ಕಾಗಿ ಮತ್ತು ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆ. ಒಳಗೊಳ್ಳುವಿಕೆ, ಬಹುಪಕ್ಷೀಯತೆ ಮತ್ತು ದಕ್ಷಿಣ ದಕ್ಷಿಣ ಸಹಕಾರಕ್ಕೆ ಒತ್ತು ನೀಡುವ ಮೂಲಕ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಜಾಗತಿಕ ಕ್ರಮವನ್ನು ನಿರ್ಮಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮೇಲೆ ಚರ್ಚೆ ಕೇಂದ್ರೀಕರಿಸಿದೆ ಎಂದು ರಷ್ಯಾ ರಾಯಭಾರಿ ಡಿ ಅಫೇಸ್ ರೋಮನ್ ಬಾಬುಷ್ಕಿನ್ ಹೇಳಿದರು. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯವು ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಹಯೋಗದೊಂದಿಗೆ ಹಣಕಾಸು ಮತ್ತು ಆರ್ಥಿಕ ಭದ್ರತೆ ವಿಷಯದಲ್ಲಿ ಎರಡನೇ ಆವೃತ್ತಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗೆ ಚಾಲನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ವಿಶ್ವವಿದ್ಯಾಲಯದ ಕ್ರಿಮಿನಲ್ ಕಾನೂನು ಮತ್ತು ಮಿಲಿಟರಿ ಕಾನೂನು ವಿಭಾಗದ ನಿರ್ದೇಶಕರಾದ ಸುನೀಲ್ ಕವೀಶ್ವರ್, ಸಂಕೀರ್ಣಗೊಳ್ಳುತ್ತಿರುವ ಅಕ್ರಮ ಹಣ ವರ್ಗಾವಣೆ, ಭಯೋತ್ಪಾದನೆಗೆ ಧನಸಹಾಯ, ಭ್ರಷ್ಟಾಚಾರ ಮತ್ತು ಸೈಬರ್ ಅಪರಾಧಗಳಂತಹ ಆರ್ಥಿಕ ಬೆದರಿಕೆಗಳನ್ನು ತಡೆಯಲು ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ವಿಶೇಷ ಪಠ್ಯಕ್ರಮಗಳಿರಲಿಲ್ಲ, ಈ ಕೊರತೆಯನ್ನು ನೀಗಿಸಲು ಈ ಹೊಸ ಕೋರ್ಸ್ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ನೌಕಾಪಡೆ ಇಂದು 9 ಭಾರತೀಯ ಮೀನುಗಾರರನ್ನು ಬಂಧಿಸಿ ಅವರ ದೋಣಿಯನ್ನು ವಶಪಡಿಸಿಕೊಂಡಿದೆ. ರಾಮೇಶ್ವರಂನಿಂದ ಮೀನುಗಾರಿಕೆಗೆ ತೆರಳಿದ್ದ 350 ಹೆಚ್ಚು ಮೀನುಗಾರರ ಪೈಕಿ ಒಂದು ದೋಣಿ ಮತ್ತು 9 ಮಂದಿಯನ್ನು ಬಂಧಿಸಲಾಗಿದೆ. ಅವರನ್ನು ಬಿಡುಗಡೆಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಮೀನುಗಾರರ ಸಂಘಟನೆ ಮನವಿ ಮಾಡಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ 20ನೇ ದಿನವೂ ಮುಂದುವರಿದಿದೆ. ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ವಿದ್ಯಾರ್ಥಿಗಳು ಬೇಡಿಕೆ ಈಡೇರದಿದ್ದರೆ ಮುಖ್ಯಮಂತ್ರಿ ನಿವಾಸಕ್ಕೆ ಘೇರಾವ್ ಹಾಕುವುದಾಗಿ ಮತ್ತು ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿವಾಸದ ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದು ರಸ್ತೆ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ರಘುವರ್ ದಾಸ್ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಬೆಂಬಲಿಸಿದ್ದು ಒಂದು ವಾರದೊಳಗೆ ಸಿಬಿಐ ತನಿಖೆಗೆ ಆದೇಶಿಸದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 160 ಹೆಚ್ಚು ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ 19%, ರಾಜ್ಯಸಭೆಯಲ್ಲಿ 39%ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಹಾಗೂ ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ, ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ಅಗಲಿದ ಗಣ್ಯರಿಗೆ ಸಂತಾಪ ನಿರ್ಣಯ. ಸದನದ ಸುಗಮ ಕಲಾಪಕ್ಕೆ ಸದಸ್ಯರ ಸಹಕಾರ ಕೋರಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇದು ವಿಧಾನಮಂಡಲದ ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ವಿಧಾನಸಭೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು. ನಿಗದಿತ ಸಮಯಕ್ಕೆ ಸರಿಯಾಗಿ 11:00 ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ಕಲಾಪ ಆರಂಭ ಮಾಡಿದರು. ಶಿಷ್ಟಾಚಾರದಂತೆ ಮೊದಲು ವಂದೇ ಮಾತರಂ ಗಾಯನ ಹಾಡಲಾಯಿತು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಕೆಲ ಸಚಿವರು ವಿರೋಧ ಪಕ್ಷದ ಸದಸ್ಯರ ಬಳಿ ತೆರಳಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಕಲಾಪ ಸುಗಮವಾಗಿ ನಡೆಯಲು ಸಹಕಾರ ಕೋರಿದರು. ಕಲಾಪ ಆರಂಭಕ್ಕೂ ಮುನ್ನ ಸಭಾಂಗಣದಲ್ಲಿ ಕರೆಗಂಟೆ ಮೊಳಗುತ್ತಿದ್ದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರ ಆಸನಗಳ ಬಳಿ ತೆರಳಿ ಉಭಯ ಕುಶಲೋಪರಿ ವಿಚಾರಿಸಿದರು. ವಿರೋಧ ಪಕ್ಷದ ಹಲವು ಸದಸ್ಯರ ಜೊತೆಗೆ ಕೆಲಕಾಲ ಮಾತುಕತೆ ನಡೆಸಿ ಅಧಿವೇಶನವನ್ನು ಸೌಹಾರ್ದಯುತವಾಗಿ ನಡೆಸಲು ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡರು. ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನದಲ್ಲಿ ಭಾಗಿಯಾಗಿರುವ ಡಿಕೆ ಶಿವಕುಮಾರ್ ಆಡಳಿತ ಪಕ್ಷದ ಮೊಗಸಾಲೆಯಿಂದ ಸದನದ ಸಭಾಂಗಣ ಪ್ರವೇಶಿಸುವ ಮುನ್ನ ಸಭಾಂಗಣದ ಬಾಗಿಲಿಗೆ ದೀರ್ಘದಂಡ ನಮಸ್ಕಾರ ಹಾಕಿದರು. ಸಚಿವಾದ ಕೃಷ್ಣ ಬೈರೇಗೌಡ, ಬಸವ

ರಾಜ ರಾಯರೆಡ್ಡಿ ಸೇರಿದಂತೆ ಹಲವು ಸಚಿವರು ವಿರೋಧ ಪಕ್ಷದ ಸದಸ್ಯರ ಸಾಲಿಗೆ ತೆರಳಿ ಮಾತುಕತೆ ನಡೆಸಿದರು. ಮೊದಲ ದಿನವೇ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ದೃಶ್ಯ ವಿಧಾನಸಭೆಯಲ್ಲಿ ಕಂಡುಬಂದಿತು. ಬಳಿಕ ಸಭಾಧ್ಯಕ್ಷರು ಅಗಲಿದ ಗಣ್ಯರಿಗೆ ಗೌರವ ಸೂಚಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಇತ್ತೀಚೆಗೆ ನಿಧನರಾದಂತಹ ಡಿ ಸುಧಾಕರ್, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಸಿ ವೀರಣ್ಣ, ಮಾಜಿ ಸಚಿವರಾದಂತಹ ವೆಂಕಟರಮಣಪ್ಪ, ರಾಮಚಂದ್ರೇಗೌಡ ಸೇರಿದಂತೆ ಹಲವು ಮಾಜಿ ಶಾಸಕರು, ರಾಜ್ಯಸಭೆಯ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ, ಖ್ಯಾತ ಹಿನ್ನೆಲೆ ಗಾಯಕಿಯಾದಂತಹ ಎಸ್ ಜಾನಕಿ, ಆಶಾ ಭೋಸ್ಲೆ ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಸೇರಿದಂತೆ ಹಲವು ಗಣ್ಯರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ನಿಧನರಾದಂತಹ ಗಣ್ಯರ ಸಾರ್ವಜನಿಕ ಸೇವೆ, ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಸದನದಲ್ಲಿ ಸ್ಮರಿಸಲಾಯಿತು. ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಇತರೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದ ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಸದನ ತೀವ್ರ ಸಂತಾಪ ವ್ಯಕ್ತಪಡಿಸಿತು. ಸಭಾಪತಿ ಟಿಬಿ ಜಯಚಂದ್ರ ಮಾತನಾಡಿ, 1961ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಭಾಗದಲ್ಲಿ ಜನಿಸಿದ ಡಿ ಸುಧಾಕರ್ ಅವರು ಬಿಕಾಂ ಪದವಿ ಪಡೆದ ಬಳಿಕ ಉದ್ಯಮಿಯಾಗಿ ವೃತ್ತಿ ಜೀವನ ಆರಂಭಿಸಿದರು. ನಂತರ ಸಹಕಾರ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದರು ಎಂದು ಸದನದಲ್ಲಿ ಹೇಳಿದರು. ಸಿ ವೀರಣ್ಣ ಅವರು ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಮತ್ತು ಮಾಜಿ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಕೂಡ ಸದನ ನೆನೆಯಿತು. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸಿದ ಅವರು ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಸಣ್ಣ ನೀರಾವರಿ ಸೇರಿದಂತೆ ಹಲವು ಇಲಾಖೆಗಳ ಜವಾಬ್ದಾರಿ ನಿರ್ವಹಿಸಿದ್ದ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಇಲಾಖೆಗಳ ಕಾರ್ಯವೈಖರಿಗೆ ಹೊಸ ಸ್ವರೂಪ ನೀಡಲು ಶ್ರಮಿಸಿದ್ದರು ಎಂದು ಸಂತಾಪ ಸೂಚನಾ ನಿರ್ಣಯದಲ್ಲಿ ತಿಳಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸಭಾನಾಯಕರ ಸ್ಥಾನದಲ್ಲಿರುವುದಕ್ಕೆ ಸಂತೋಷ ಉಂಟಾಗಿದೆ, ಆದರೆ ವೈಯಕ್ತಿಕವಾಗಿ ಇದು ದುಃಖದ ದಿನ ಎಂದು ತಿಳಿಸಿದರು. ಸಚಿವರಾಗಿದ್ದಂತಹ ಟಿ ಸುಧಾಕರ್ ಆತ್ಮೀಯ ಗೆಳೆಯರಾಗಿದ್ದರು. ನಾನು ಮುಖ್ಯಮಂತ್ರಿಯಾಗಬೇಕೆಂದು ತುಂಬಾ ಆಸೆ ಪಟ್ಟಿದ್ದವರು, ಅವರ ಅಗಲಿಕೆ ಇಷ್ಟು ಬೇಗ ಆಗುತ್ತದೆ ಎಂದು ಭಾವಿಸಿರಲಿಲ್ಲ ಎಂದು ತಿಳಿಸಿದರು. ಹುಟ್ಟು ಸಾವು ನಮ್ಮದಲ್ಲ, ಅದರ ನಡುವಿನ ಬದುಕು ಮಾತ್ರ ನಮ್ಮದು ಎಂದು ಅಭಿಪ್ರಾಯಪಟ್ಟರು. ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಮಳೆ ಬಂದಿತ್ತು, ಅಂದಿನ ರಾತ್ರಿ ಸುಧಾಕರ್ ಸಾಕಷ್ಟು ಶ್ರಮ ವಹಿಸಿದರು. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಖಾತೆ ವರ್ಗಾಯಿಸಿದರೂ ಅವರು ಆಕ್ಷೇಪಿಸಿರಲಿಲ್ಲ. ನೀರಾವರಿ ಬಗ್ಗೆ ಸಾಕಷ್ಟು ಕನಸನ್ನ ಇಟ್ಟುಕೊಂಡಿದ್ದರು. ನೀರಾವರಿ ಯೋಜನೆಗೆ ಅವರು ಹೆಸರನ್ನು ನಾಮಕರಣ ಮಾಡಬೇಕೆಂಬ ಉದ್ದೇಶವಿದೆ. ಅಜಾತಶತ್ರುವಿನ ರೀತಿಯಲ್ಲಿ ಬೆಳೆದವರು ಸುಧಾಕರ್, ಅವರ ಅಗಲಿಕೆಯಿಂದ ಬಹಳ ದುಃಖವಾಗಿದೆ ಎಂದು ಸಂತಾಪ ಸೂಚಿಸಿದರು. ಮಾಜಿ ಸಚಿವ ವೀರಣ್ಣ ಅವರು ಸದಾ ಅಭಿವೃದ್ಧಿ ಪರ ಚಿಂತಿಸುತ್ತಿದ್ದಂತಹ ಶ್ರೇಷ್ಠ ರಾಜಕಾರಣಿಯಾಗಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನೀರಾವರಿ ಹಾಗೂ ರೈಲ್ವೆ ಯೋಜನೆಗೆ ದೊಡ್ಡ ಹೋರಾಟವನ್ನೇ ಮಾಡಿದ್ದರು. ಮಾಜಿ ಸಚಿವ ರಾಮಚಂದ್ರೇಗೌಡ ಅವರು ತಮ್ಮ ಸಂಬಂಧಿಕರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬಲಗೈ ಬಂಟರಾಗಿದ್ದರು. ಸಚಿವರಾಗಿದ್ದಂತಹ ಸಂದರ್ಭ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿ ಆನಂತರ ಆರೋಪ ಮುಕ್ತರಾಗದರು ಎಂದು ಗುಣಗಾನ ಮಾಡಿದರು. ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಹಾಡಿನ ಜೊತೆಯಲ್ಲೇ ಪ್ರೀತಿ, ನೋವು, ತಾಯ್ತನ, ಸಂತೋಷಕ್ಕೆ ದನಿ ನೀಡಿದ ಗಾನ ಕೋಗಿಲೆಯಾಗಿದ್ದರು. ಅವರ ಅಂತ್ಯ ಸಂಸ್ಕಾರ ಮೈಸೂರಿನಲ್ಲಿ ಆಗಬೇಕೆಂಬುದು ಬಯಸಿದ್ದರು. ಹಾಡುಗಳ ಮೂಲಕ ಇಂದು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು ನೆನೆದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಸರಳತೆಗೆ ಸಾಕ್ಷಿಯಾಗಿದ್ದರು. ಅಧಿಕಾರವಿದ್ದಂತಹ ಸಂದರ್ಭದಲ್ಲಿ ಹೃದಯ ಶ್ರೀಮಂತಿಕೆ ತೋರಬೇಕು, ಹಾಗಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಯಿತು ಎಂದು ಹೇಳಿ ಆಗಲಿದ ಎಲ್ಲಾ ಗಣ್ಯರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ, ಅವರ ಆಪ್ತೇಷ್ಠರಿಗೆ ದುಃಖ ಭರಿಸುವ ಶಕ್ತಿ ದೊರೆಯಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಹನುಮಂತನಹಳ್ಳಿಯಲ್ಲಿ ಜನಿಸಿದ ವೆಂಕಟರಮಣಪ್ಪ ಅವರು ಪೊನ್ನಸಮುದ್ರ ಮಂಡಲ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಜೀವನ ಆರಂಭಿಸಿದ್ದರು. 9ನೇ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾದ ಅವರು ನಂತರ 11ನೇ, 13ನೇ ಹಾಗೂ 15ನೇ ವಿಧಾನಸಭೆಗೂ ಪುನರಾಯ್ಕೆಯಾಗಿದ್ದರು. ಸಣ್ಣ ಕೈಗಾರಿಕೆ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದರು ಎಂದು ಸದನದಲ್ಲಿ ಸ್ಮರಿಸಲಾಯಿತು. ಕುಣಿಗಲ್ ತಾಲೂಕಿನ ತಿಪೋರು ಗ್ರಾಮದಲ್ಲಿ ಜನಿಸಿದ ರಾಮಚಂದ್ರೇಗೌಡರು ಪಿಎಸ್ಸಿ ಪದವಿ ಪಡೆದ ಬಳಿಕ ಕೃಷಿಕರಾಗಿ ಕಾರ್ಯನಿರ್ವಹಿಸಿದ್ದರು. ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದ ಅವರು ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ಚಲನಚಿತ್ರ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದರು ಎಂದು ಸದನ ಅವರನ್ನು ನೆನೆಯಿತು. ಸಂತಾಪ ನಿರ್ಣಯದ ಮೇಲೆ ಅನೇಕ ಸದಸ್ಯರು ಮಾತನಾಡಿದರು. ಬಳಿಕ ಮೃತರ ಗೌರವಾರ್ಥವಾಗಿ ಸದನದ ಸದಸ್ಯರು 1 ನಿಮಿಷ ಎದ್ದು ನಿಂತು ಮೌನಾಚರಣೆ ಮಾಡಿದರು. ಈ ವೇಳೆ ವಿಧಾನಮಂಡಲದ ಅಧಿವೇಶನದ ಮೊದಲ ದಿನವೇ ಸಂತಾಪ ಸೂಚನೆ ಹಾಗೂ ನೂತನ ಸಚಿವರ ಪರಿಚಯ ವಿಚಾರವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಚರ್ಚೆ ನಡೆಯಿತು. ಸಂತಾಪ ಸೂಚನೆಯ ಗಂಭೀರ ಸಂದರ್ಭವನ್ನು ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸುವವರ ಸಂಭ್ರಮದೊಂದಿಗೆ ಮಿಶ್ರಣ ಮಾಡಬಾರದು ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದು ಇದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಮತ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಸಂಪುಟಕ್ಕೆ ಸೇರ್ಪಡೆಯಾದ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಲು ಮುಂದಾದರು. ಈ ವೇಳೆ ಎದ್ದು ನಿಂತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸದನದಲ್ಲಿ ಸಂತಾಪ ಸೂಚನೆ ನಡೆಯಬೇಕಿದೆ, ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವವರಿಗೆ ಇದು ಸಂಭ್ರಮದ ವಿಚಾರ, ಹೀಗಾಗಿ ಸಂತಾಪ ಸೂಚನೆಯ ಗಂಭೀರ ಸಂದರ್ಭದ ಜೊತೆಗೆ ನೂತನ ಸಚಿವರ ಪರಿಚಯದ ಸಂಭ್ರಮವನ್ನು ಮಿಶ್ರಣ ಮಾಡುವ

ಹೊಸ ಸಂಪ್ರದಾಯ ಬೇಡ ಎಂದು ಹೇಳಿದರು. ಅಧಿವೇಶನದ ಅಧಿಕೃತ ಕಾರ್ಯಕಲಾಪಗಳು ಸೋಮವಾರದಿಂದ ಆರಂಭಗೊಳ್ಳಲಿದ್ದು ಅಂದೇ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಬಹುದು ಎಂದು ಆರ್ ಅಶೋಕ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ಅವರು ಮಧ್ಯಪ್ರವೇಶಿಸಿ ಸಂತಾಪ ಸೂಚನಾ ನಿರ್ಣಯ ಇನ್ನೂ ಮಂಡನೆಯಾಗಿಲ್ಲ, ಆದ್ದರಿಂದ ಮುಖ್ಯಮಂತ್ರಿ ಅವರು ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಕಲಾಪ ಆರಂಭವಾದ ಸಂದರ್ಭದಲ್ಲಿ ಹೊಸದಾಗಿ ಸಚಿವರಾಗಿ ನೇಮಕಗೊಂಡವರನ್ನು ಸದನಕ್ಕೆ ಪರಿಚಯಿಸುವುದು ಸಂಪ್ರದಾಯವಾಗಿದೆ, ಇದಕ್ಕೆ ನಿಯಮಗಳಲ್ಲಿಯೂ ಅವಕಾಶವಿದೆ ಎಂದು ಟಿಬಿ ಜಯಚಂದ್ರ ತಿಳಿಸಿದರು. ಆದರೂ ಆರ್ ಅಶೋಕ ಅವರು ತಮ್ಮ ನಿಲುವಿಗೆ ಬದ್ಧರಾಗಿದ್ದರು. ಸಂತಾಪ ಸೂಚನೆಯ ಸಂದರ್ಭವನ್ನು ಗೌರವಿಸುವುದು ಮುಖ್ಯವಾಗಿದ್ದು ಸಚಿವರ ಪರಿಚಯವನ್ನು ನಂತರ ನಡೆಸುವುದು ಸೂಕ್ತ ಎಂದು ಪುನರುಚ್ಚರಿಸಿದರು. ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅವರ ಭಾವನೆಗಳಿಗೆ ತಮ್ಮ ಬೆಂಬಲವಿದೆ ಎಂದು ಹೇಳಿದರು. ಮೊದಲು ಸಂತಾಪ ಸೂಚನೆ ನಡೆಯಲಿ, ಬಳಿಕ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯವರ ಸಹಮತದ ಬಳಿಕ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಅವರು ಸಂತಾಪ ಸೂಚನಾ ನಿರ್ಣಯವನ್ನು ಕೈಗೆತ್ತಿಕೊಂಡರು. ಹೀಗಾಗಿ ನೂತನ ಸಚಿವರ ಪರಿಚಯವನ್ನು ನಾಳೆ ಮುಂದೂಡಲಾಯಿತು. ಬಳಿಕ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಕಲಾಪವನ್ನು ನಾಳೆಗೆ ಮುಂದೂಡಿದರು. ಇದುವರೆಗೂ ವಿಧಾನಸಭೆಯ ಕಲಾಪದ ಇಂದಿನ ಸಮೀಕ್ಷೆಯನ್ನು ಕೇಳಿದಿರಿ.

ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ತಿನ 159ನೇ ಅಧಿವೇಶನ ಆರಂಭವಾಗಿದ್ದು ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಿಸಲಾಯಿತು. ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಂತಾಪ ಸೂಚನಾ ನಿರ್ಣಯ ಮಂಡಿಸಿದರು. ವಿಧಾನ ಪರಿಷತ್ನ ಮಾಜಿ ಸದಸ್ಯ ರಾಮಚಂದ್ರೇಗೌಡ, ಸಚಿವರಾಗಿದ್ದಂತಹ ಡಿ ಸುಧಾಕರ್, ಮಾಜಿ ಸಚಿವರಾದ ವೆಂಕಟರಮಣಪ್ಪ, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಸಿ ವೀರಣ್ಣ, ಮಾಜಿ ಸಂಸದ ಎಚ್ ಹನುಮಂತಪ್ಪ, ಬರಹಗಾರ ಡಾ ಎಸ್ ಆರ್ ರಾಮಸ್ವಾಮಿ, ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಮತ್ತು ನಟಿ ಆಶಾ ಭೋಸ್ಲೆ, ರಂಗಕಲಾವಿದ ಮೀನುಗಾರರ ಮುಖಂಡರಾದಂತಹ ರಾಮಚಂದರ್ ಬೈಕಂಪಾಡಿ, ತೂಗು ಸೇತುವೆಗಳ ಸರದಾರ ಗಿರೀಶ್ ಭಾರದ್ವಾಜ್, ಸಂಗೀತ ಲೋಕದ ಸ್ವರ ಸಾಮ್ರಾಜ್ಞಿ ಮತ್ತು ಹಿನ್ನೆಲೆ ಗಾಯಕಿಯಾದಂತಹ ಎಸ್ ಜಾನಕಿ, ಹಿರಿಯ ಲೇಖಕಿಯಾದಂತಹ ಸಿಎನ್ ಮುಕ್ತ, ಪುರಾತತ್ವ ಶಾಸ್ತ್ರ ತಜ್ಞ ಪ್ರೊಫೆಸರ್ ಎವಿ ನರಸಿಂಹಮೂರ್ತಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನರಾಗಿರುವುದನ್ನು ಈ ಸದನಕ್ಕೆ ತಿಳಿಸಲು ವಿಷಾದಿಸುತ್ತೇನೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ತಿಳಿಸಿದರು. ರಾಮಚಂದ್ರಗೌಡ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ನ ಶಾಸಕರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದರು. ರೇಷ್ಮೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ, ಸಣ್ಣ ಉಳಿತಾಯ ಮತ್ತು ಲಾಟರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದರು ಎಂದು ಹೇಳಿದರು. ಸಚಿವರಾಗಿದ್ದಂತಹ ಡಿ ಸುಧಾಕರ್ ವಿವಿ ಸಾಗರ ಮತ್ತು ಗಾಯತ್ರಿ ಜಲಾಶಯದಿಂದ ತಾಲೂಕಿನ 112 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಬೃಹತ್ ಯೋಜನೆ ಜಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತ್ವರಿತವಾಗಿ ಸಕ್ರಿಯಗೊಳಿಸಲು ವಿಶೇಷ ಕಾಳಜಿಯನ್ನು ವಹಿಸಿದ್ದರು. ಬರಗಾಲದ ಸಮಯದಲ್ಲಿ ರೈತರ ದನ ಕರುಗುಡೆಗಾಗಿ ಸುಮಾರು 500 ಎಕರೆ ಸರ್ಕಾರಿ ಜಮೀನಿನಲ್ಲಿ ಮೇವು ಬೆಳೆಸಿ ಉಚಿತವಾಗಿ ವಿತರಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದರು. 2024 ಸಾಲಿನ ಸಹಕಾರ ರತ್ನ ಪ್ರಶಸ್ತಿಗೂ ಅವರು ಭಾಜನರಾಗಿದ್ದರು ಎಂದು ನೆನೆದರು. ವೆಂಕಟರಮಣಪ್ಪ ಅವರು ಸಹ ಪಾವಗಡ ಪಟ್ಟಣಕ್ಕೆ ಕುಡಿಯುವ ನೀರು ಕಲ್ಪಿಸಲು ನಾಗಲಮಡಿಕೆ ಉತ್ತರ ಪಿನಾಕಿನಿ ನದಿಗೆ ಅಡ್ಡವಾಗಿ ಚೆಕ್ ಡ್ಯಾಂ ಕಟ್ಟಿಸುವ ಮೂಲಕ ನೀರಿನ ಆಹಾಕಾರವನ್ನು ಹೋಗಲಾಡಿಸಿದ ಭಗೀರಥ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದರು. ಮಾಜಿ ಉಪಸಭಾಪತಿ ಸಿ ವೀರಣ್ಣ ಅವರು ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸಾರಿಗೆ, ಸಣ್ಣ ಉಳಿತಾಯ, ಕೈಗಾರಿಕೆ ಹಾಗೂ ವಾಣಿಜ್ಯ, ಬಂಧಿಖಾನೆ ಸೇರಿದಂತೆ ಹಲವು ಪ್ರಮುಖ ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದರು. ವಾಲ್ಮೀಕಿ ಸಮುದಾಯದ ಹಕ್ಕುಗಳಿಗಾಗಿ ನಿರಂತರವಾಗಿ ಶ್ರಮಿಸಿದರು ಎಂದು ಉಲ್ಲೇಖಿಸಿದರು. ಎಚ್ ಹನುಮಂತಪ್ಪ ಅವರು 1982 2000 ಸತತವಾಗಿ 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ ಕೀರ್ತಿಗೆ ಭಾಜನರಾಗಿದ್ದಾರೆ ಎಂದು ನುಡಿದರು. ಡಾ ಎಸ್ ಆರ್ ರಾಮಸ್ವಾಮಿ ಸಂಸ್ಕೃತ, ಹಿಂದಿ, ಜರ್ಮನ್, ಫ್ರೆಂಚ್, ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಪಾರಂಗತರಾಗಿದ್ದರು. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ 55 ಪುಸ್ತಕಗಳನ್ನು ಮತ್ತು ಸುಮಾರು 1,000 ಲೇಖನಗಳನ್ನು ಬರೆದಿದ್ದರು ಎಂದು ಸ್ಮರಿಸಿದರು. ಆಶಾ ಭೋಸ್ಲೆ ಅವರು ಪದ್ಮವಿಭೂಷಣ ಪ್ರಶಸ್ತಿ, 7 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಹಾಗೂ ಇತರೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ಹೇಳಿದ್ದಾರೆ. ರಾಮಚಂದ್ರ ಬೈಕಂಪಾಡಿ ಸಹ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಇವರ ಎನ್ನ ಮೊಕ್ಕೇದ ನಾಟಕ ಜನಪ್ರಿಯವಾಗಿತ್ತು ಎಂದು ಹೇಳಿದರು. ತೂಗು ಸೇತುವೆಗಳ ಸರ್ದಾರ ಎಂದೇ ಹೆಸರಾದಂತಹ ಡಾ ಗಿರೀಶ್ ಭಾರದ್ವಾಜ್ ಅವರು ಸೇತು ಬಂಧು ಮತ್ತು ಭಾರತದ ಸೇತುವೆಗಾರ ಎಂಬ ಬಿರುದನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದವರು. ಗ್ರಾಮೀಣ ಸಂಪರ್ಕಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ವಿಶ್ವೇಶ್ವರಯ್ಯ ತಾಂತ್ರಿಕ

0: ಗಾಯಕಿ ಎಸ್ ಜಾನಕಿ ಅಭಿವ್ಯಕ್ತಿ ಮತ್ತು ಸಮನ್ವತೆಯ ರಾಣಿ ಎಂದು ವ್ಯಾಪಕವಾಗಿ ಮೆಚ್ಚುಗೆಯನ್ನು ಪಡೆದಿದ್ದರು. ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಹತ್ತು ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು. ಜಾನಕಿ ಅವರ ನಿಧನದಿಂದಾಗಿ ರಾಷ್ಟವು ಶ್ರೇಷ್ಠ ಹಿನ್ನೆಲೆ ಗಾಯಕಿಯೊಬ್ಬರನ್ನು ಕಳೆದುಕೊಂಡಂತಾಗಿದೆ ಎಂದು ಗುಣಗಾನ ಮಾಡಿದರು. ಸಿಎನ್ ಮುಕ್ತಾ ಅವರು ಹಿರಿಯ ಲೇಖಕಿ, ಸಾಹಿತ್ಯದ ಎಲ್ಲ ಪ್ರಕಾರಗಳ ಬರವಣಿಗೆಯಲ್ಲೂ ತೊಡಗಿಸಿಕೊಂಡಿದ್ದಂತಹ ಶ್ರೀಧರು ಆರ್ಯಭಟ ಪ್ರಶಸ್ತಿ, ಅತಿಮಪೆ ಪ್ರಶಸ್ತಿ, ತ್ರಿವೇಣಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ತಿಳಿಸಿದರು. ಬಳಿಕ ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಪ್ರಕಟಣೆ ಮಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದ ಎಲ್ಲ ಸದಸ್ಯರು ಮೇಜುಕುಟ್ಟಿ ಸ್ವಾಗತಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಅಗಲಿದ ಗಣ್ಯರ ಗುಣಗಾನ ಮಾಡಿ ಸಂತಾಪ ಸೂಚನೆಯನ್ನು ಮಂಡಿಸಿದರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೃತ ಗಣ್ಯರು ಈ ಸಮಾಜಕ್ಕೆ ಅನೇಕ ಕೊಡುಗೆಯನ್ನು ನೀಡಿದ್ದಾರೆ, ಅವರ ಹೆಜ್ಜೆಗಳನ್ನು ಬಿಟ್ಟು ಹೋಗಿದ್ದಾರೆ, ಮುಂದಿನ ಪೀಳಿಗೆಗೆ ಮಾದರಿಯೂ ಆಗಿದ್ದಾರೆ ಎಂದು ಸ್ಮರಿಸಿದರು. ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಮಾತನಾಡಿ, ಗಾಯಕಿ ಡಾ ಎಸ್ ಜಾನಕಿ ಅವರ ಸಾಧನೆಯು ವಿಶೇಷವಾದದ್ದು. ಅವರು ಈ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಸಾವಿರಾರು ಹಾಡುಗಳ ಮೂಲಕ ಈಗಲೂ ಅವರು ಜೀವಂತವಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ತದನಂತರ ಕಾಂಗ್ರೆಸ್ ಸದಸ್ಯರಾದಂತಹ ಬಿಲ್ಕಿಸ್ ಬಾನು, ಐವಾನ್ ಡಿಸೋಜಾ, ಜೆಡಿಎಸ್ನ ಭೋಜೇಗೌಡ, ಬಿಜೆಪಿಯ ರವಿಕುಮಾರ್ ಸೇರಿದಂತೆ ಹಲವು ಸದಸ್ಯರು ಮೃತ ಸಾಧಕರ ಗುಣಗಾನ ಮಾಡಿದರು. ಮೃತರ ಗೌರವಾರ್ಥ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡಿದರು. ಇದಾದ ಬಳಿಕ ಸದನದಲ್ಲಿ ಪ್ರಸ್ತಾಪಿಸಿದ ಸಂತಾಪ ಸೂಚನೆಯನ್ನು ಮೃತ ಗಣ್ಯರ ಕುಟುಂಬ ವರ್ಗದವರಿಗೆ ಕಳುಹಿಸಲಾಗುವುದು ಎಂದು ಪ್ರಕಟಿಸಿ ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಮುಂದೂಡಿದರು. ಇದುವರೆಗೂ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದರೆ. ಪ್ರಧಾನ ಸಂಪಾದಕರು, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ. ಕೇಳೋಣ ಹಿಂದಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲಕಾ ಯಾಜ್ಞಿಕಿಯವರ ಇವುಗಳ ಸ್ವರಗಳಲ್ಲಿ ಕೇಳಿ ಸಾಜನ್ ಚಿತ್ರದ ಗೀತೆಯನ್ನು. ಸಂಗೀತ ನದೀಮ್ ಶ್ರವಣ್, ಸಾಹಿತ್ಯ ಸಮೀರ್.

ಅಕೇಲೆ ಹಂ ಅಕೇಲೆ ತುಮ್ ಚಿತ್ರದ ಗೀತೆ ಕುಮಾರ್ ಸಾನು ಹಾಗೂ ಅಲಕಾ ಯಾಜ್ಞಿಕ್ ಇವರ ಇವುಗಳ ಸ್ವರಗಳಲ್ಲಿ. ಮಜ್ರು ಸುಲ್ತಾನ್ಪುರಿ ಇವರ ಗೀತ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿರುವವರು ಅನು ಮಲೀಕ್.

ಮಜ್ರು ಸುಲ್ತಾನ್ಪುರಿಯವರು ಗೀತ ರಚಿಸಿ ಜತಿನ್ ಲಲಿತ್ ಇವರು ಸಂಗೀತ ನಿರ್ದೇಶಿಸಿರುವ ಜೋರ್ಜೀತ ವಹಿ ಸಿಕಂದರ್ ಚಿತ್ರದ ಗೀತೆ, ಕೇಳಿಬರುವ ಸ್ವರಗಳು ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರಗಮ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕಯಾಮತ್ ಸೆ ಕಯಾಮತ್ ತಕ್ ಚಿತ್ರದ ಗೀತೆ ಉದಿತ್ ನಾರಾಯಣ್ ಹಾಗೂ ಅಲಕಾ ಯಾಜ್ಞಿಕ ಇವರ ಇವುಗಳ ಸ್ವರಗಳಲ್ಲಿ, ಸಂಗೀತ ಆನಂದ್ ಮಿಲಿನ್, ಸಾಹಿತ್ಯ ಮಜ್ರು ಸುಲ್ತಾನ್ಪುರಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30 ಈಗ ಜನಪದ ಸಂಗೀತ. ಸಿಂಧನೂರು ತಾಲೂಕಿನ ಕೆ ಬಸಾಪುರ ಗ್ರಾಮದ ಶ್ರೀ ದುರ್ಗಾದೇವಿ ಸಾಂಸ್ಕೃತಿಕ ಸಂಘದ ಯಮನಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು.

ಮುಂದೆ ಕೂಡಿ ಮತ್ತೆರಡು ಮಾತಾಡಿ ಬಸವನ ಕರಿಯಲ್ಲಿ ಹೋಗ್ಯಾರೆ. ಆನಿಯ ಕುದುರೆಪ್ಪ ಮುತ್ತಿ

ಕಣ್ಣ ಒನ್ನಿನ ಕಣ ಜಗಳ ತೋರ್ಯ ಮುತ್ತಿನ ಕಣ ಜಗಳ ತೋರಿದನು ಬಸವಣ್ಣ ರತ್ನ

0: ಆಕಾಶವಾಣಿ ಸಮಯ 9:30. ಈಗ ನಾಟಕ ಏಕಸೂತ್ರ.
1: ವಿವಿಧ ಭಾರತಿ ನೀವೀಗ ಕೇಳಲಿರುವ ನಾಟಕ ಏಕಸೂತ್ರ.

ಎನ್ಎಬಿ ಮೋಗ್ರಾಲ್ ಪುತ್ತೂರ್ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಬಿಎನ್ ಸತ್ಯನಾರಾಯಣ. ನಿರ್ದೇಶನ ಎಆರ್ ಗೋಪಾಲನಾಯಕ್. ಕೇಳಿ ನಾಟಕ ಏಕಸೂತ್ರ.

0: ಪ್ರಶಾಂತ್ ಏಳಿ ಡಿಯರ್, ಆಗ್ಲೇ ಆರೂವರೆ ಆಯ್ತು, ಕಾಫಿ ರೆಡಿ ಇದೆ. ಓಹ್, ಬ್ಯಾಂಕ್ಗೆ ಬೇರೆ ಇವತ್ತು ಬೇಗ ಹೋಗ್ಬೇಕು ಅಂತಿದ್ರಿ? ಹೇಳಿ ಪ್ರಶಾಂತ್ ಪ್ಲೀಸ್, ಬೇಗ ಹೇಳಿ.
1: ಓಹ್ ಕವಿ, ಇನ್ನು ನಿದ್ದೆ ಬರ್ತಾ ಇದೆ, ಇನ್ನೊಂದು ಅರ್ಧ ಗಂಟೆ ಮಲಗಿರ್ತೀನಿ, ಪ್ಲೀಸ್.
0: ಹೇಳಿ ಅಂದ್ರೆ ಎಳೆ ಮಕ್ಕಳ ತರ ಹಠ ಮಾಡ್ತೀರಪ್ಪ, ಆಮೇಲೆ ಲೇಟ್ ಆಯ್ತು ಅಂತ ತಿಂಡಿನೂ ತಿಂದೆ ಬ್ಯಾಂಕ್ಗೆ ಹಾಗೆ ಓಡ್ತೀರ.
1: ಹ್ಮ್, ನೀನ್ ನನ್ಗೊಂದ್ ಮಗು ಕೊಡೋವರೆಗೂ ನಾನ್ ನಿನ್ನ ಮಗು ತಾನೆ.
0: ಹ್ಮ್, ಏನು ಬೆಳಗ್ಗೆ ಬೆಳಗ್ಗೆನೆ ನಿದ್ದೆಗಣ್ಣಲ್ಲಿ ರಾಯರು ಏನೇನೋ ಮಾತಾಡ್ತಾ ಇದ್ದೀರಿ?
1: ಓ ಕವಿ ಪ್ಲೀಸ್, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ, ರಾತ್ರಿ ಬೇರೆ ನಿದ್ದೆ ಬರ್ಲಿಲ್ಲ.
0: ಹ್ಮ್, ನಾನೇನು ತೊಂದರೆ ಕೊಡ್ಲಿಲ್ವಲ್ಲ? ಓ, ನಿಮ್ ಗರ್ಲ್ ಫ್ರೆಂಡ್ ನಾನು ನೆನೆಸ್ಕೊಂಡು ನಿದ್ದೆ ಬರ್ಲಿಲ್ವಾ?
1: ಕವಿ ಪ್ಲೀಸ್.
0: ಓಕೆಪ್ಪ, ಸರಿಯಾಗಿ 7 ಗಂಟೆಗೆ ಎಬ್ಬಿಸ್ತೀನಿ, ತಕರಾರು ಮಾಡದೆ ಹೇಳ್ಬೇಕು.
1: ಥ್ಯಾಂಕ್ ಯು ಡಿಯರ್.

0: ಅಪ್ಪಾಜಿ. ಇದೇನಪ್ಪಾಜಿ ಇದ್ದಕ್ಕಿದ್ದ ಹಾಗೆ ಒಂದ್ ಕಾಗ್ದಾಗ ಇದ್ದಾನು ಬರೀದೆ.
1: ಹೌದಮ್ಮ, ಅಂಥ ಪರಿಸ್ಥಿತಿ ಬಂತು, ಬಂದ್ಬಿಟ್ಟೆ.
0: ಯಾಕಪ್ಪಾಜಿ, ಮನೇಲೆಲ್ಲ ಆರೋಗ್ಯವಾಗಿದ್ದಾರೆ ತಾನೆ?
1: ಗಾಬರಿ ಬೇಡಮ್ಮ, ಎಲ್ಲರೂ ಆರೋಗ್ಯವಾಗಿದ್ದಾರೆ, ಎಲ್ಲ ಹೇಳ್ತೀನಂತೆ. ನಡಿಯಮ್ಮ ಒಳಗೆ.
0: ಅಯ್ಯೋ ನನ್ ಏನ್ ಹುಚ್ಚೋ, ನಿಮ್ಮನ್ನ ಒಳಕ್ಕೂ ಕರೀದೆ ಬಾಗ್ಲಲ್ಲೇ ನಿಲ್ಸಿ ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಅಪ್ಪಾಜಿ.
1: ನೀನು ಪ್ರಶಾಂತ್ ಎಲ್ಲ ಚೆನ್ನಾಗಿದ್ದೀರೇನಮ್ಮ?
0: ಹಾಗೆ
1: ಪ್ರಶಾಂತ್ ಎಲ್ಲಿ, ಇನ್ನೂ ಎದ್ದಿಲ್ವೇನೋ?
0: ಮಲಗಿದ್ದಾರೆ.
1: ನನ್ನ ಪಾಡಿ ಏನು ಹೇಳ್ತೀಯಮ್ಮ, ರಾತ್ರಿ ಬಸ್ಸಲ್ಲಿ ಸೀಟು ಸಿಗದೆ ಶಿವಮೊಗ್ಗದಿಂದ ಬೀರೂರವರೆಗೂ ನಿಂತ್ಕೊಂಡೇ ಬರಬೇಕಾಯ್ತು ನೋಡು.
0: ನಾನೆಷ್ಟು ಸಲ ಹೇಳಿದ್ದೀನಪ್ಪಾಜಿ ನಿಂತ್ಕೊಂಡು ಬಸ್ನಲ್ಲಿ ಪ್ರಯಾಣ ಮಾಡಬೇಡಿ ಅಂತ, ಆದರೂ ನನ್ನ ಮಾತು ಕೇಳೋಲ್ಲ ನೀವು, ಆಮೇಲೆ ಒದ್ದಾಡ್ತೀರಾ ನೋಡಿ ಈಗ.
2: ಓ ನಮಸ್ಕಾರ ಮಾವಯ್ಯ, ಯಾವಾಗ ಬಂದ್ರಿ?
1: ಈಗ ತಾನೇ ಬರ್ತಾ ಇದ್ದೀನಪ್ಪ, ಆರೋಗ್ಯ ತಾನೇ? ರಾತ್ರಿ ಬಸ್ಸಲ್ಲಿ ಹೊರಟು ಬಂದೆ.
2: ಅದೇನು ಮಾವ ಅಷ್ಟೊಂದು ಅರ್ಜೆಂಟು?
1: ಹೌದಪ್ಪ, ಬರಬೇಕಾಗಿ ಬಂತು, ಆತುರದಲ್ಲೇ ಬಂದೆ ನೋಡು.
2: ಮಾವಯ್ಯ ಒಂದು ಕೆಲಸ ಮಾಡಿ, ಈಗ ನಿಮಗೆ ಸುಸ್ತಾಗಿದೆ, ಕಾಫಿ ಕುಡಿದು ಸ್ವಲ್ಪ ನಿದ್ದೆ ಮಾಡಿ, ನಾನು ಬ್ಯಾಂಕಿಗೆ ಸ್ವಲ್ಪ ಬೇಗ ಹೋಗಬೇಕು, ಸಂಜೆ ಬಂದು ಸಿಗ್ತೀನಿ ನಿಮಗೆ. ಇಡ್ಲಿ ಸಾಕು ಕಣೆ, ಜಾಸ್ತಿ ಹಾಕ್ಬೇಡ.
0: ಅಯ್ಯೋ ಎರಡು ಇಡ್ಲಿ ಹೆಚ್ಚಾಗಿ ತಿಂದ್ರೆ ಏನೂ ಆಗಲ್ಲ ರೀ, ತಗೊಳ್ಳಿ ನೀರು ಕುಡೀರಿ.
2: ಅದು ಸರಿ, ಇದೇನು ಇದ್ದಕ್ಕಿದ್ದ ಹಾಗೆ ನಿಮ್ಮ ಅಪ್ಪಾಜಿ ಆಗಮನ ಆಗಿದೆಯಲ್ಲ, ಆಶ್ಚರ್ಯ ಆಗ್ತಾ ಇದೆ.
0: ಅದೇ ರೀ, ನನಗೂ ಗೊತ್ತಿಲ್ಲ, ಬಹುಶಃ ನಮ್ಮ ಕಲ್ಪನಾಗೆ ಗಂಡು ನೋಡಕ್ ಬಂದಿರಬೇಕು ಅಂತ ಕಾಣಿಸುತ್ತೆ. ನಾನು ಏನು ಕೇಳಿಲ್ಲ, ಪಾಪ ಪ್ರಯಾಣದಿಂದ ರಾತ್ರಿ ಎಲ್ಲ ತುಂಬಾ ಸುಸ್ತಾಗಿದ್ದಾರೆ, ನಿದ್ದೆ ಮಾಡಲಿ ಅಂತ ಆಮೇಲೆ ವಿಚಾರಿಸೋಣ. ಅದು ಸರಿ, ನಾನು ಎಬ್ಬಿಸಿದಾಗ ತುಂಬಾ ನಿದ್ದೆ ಅಂತ ಮುಸ್ಕೇಳ್ಕೊಂಡು ಮಲ್ಕೊಂಡ್ರಿ, ಅಪ್ಪಾಜಿ ಬಂದ ತಕ್ಷಣ ಎಚ್ಚರ ಆಗ್ಬಿಡ್ತಾ?
2: ಈ ಕವಿ ಅಷ್ಟು ಅರ್ಥ ಆಗ್ಲಿಲ್ಲ ನಿನಗೆ? ಭಾರಿ ಇಲ್ಲಿ
0: ನಿಮಗೆ ಸ್ವಲ್ಪನೂ ನಾಚಿಕೆ ಇಲ್ಲ, ಅಪ್ಪಾಜಿ ರೂಮ್ನಲ್ಲಿ ಮಲಗಿದ್ದಾರೆ, ಒಂದ್ ವೇಳೆ ನಮ್ಮ ಮಾತು ಕೇಳಿಸ್ಕೊಂಡ್ರೆ ಇವಾಗ ನಿಮಗೆ ಲೇಟ್ ಆಗೋಲ್ಲ, ಸರ್ಸ ಆಡೋಕ್ ಟೈಮ್ ಇದೆ. ಪಾಪ ಅಪ್ಪಾಜಿ ಮಾತ್ರ ಕೇಳಿದ್ರೆ ಬ್ಯಾಂಕ್ಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ರಿ.
2: ಅದು ನಾನು ನೀ
0: ಸಾಕು ಸಾಕು ನಿಮ್ಮ ಹಾಡುಗಾರಿಕೆ, ಈಗ ಸಾಹೇಬ್ರು ಆಫೀಸ್ಗೆ ಹೊರಡೋಣವಾಗ್ಲಿ.

0: ಅಪ್ಪಾಜಿ, ಇನ್ನೊಂದೆರಡು ಇಡ್ಲಿ ಹಾಕ್ತೀನಿ. ರಾತ್ರಿ ಎಷ್ಟೊತ್ತಿನಲ್ಲಿ ಊಟ ಮಾಡಿದ್ರೋ ಏನೋ, ನೀವು ಪ್ರಯಾಣ ಮಾಡೋ ಮುಂಚೆ ಹೆಚ್ಚು ಊಟ ಮಾಡಲ್ಲ ಅಂತ ನಂಗೆ ಗೊತ್ತು.
1: ಸಾಕಮ್ಮ, ಇನ್ನು ಎಷ್ಟು ಇಡ್ಲಿ ತಿನ್ನೋಕ್ಕಾಗುತ್ತೆ? ಹೊಟ್ಟೆ ಭಾರ ಆಗಿ ನಿದ್ದೆ ಬರೋ ಹಾಗೆ ಆಗುತ್ತಷ್ಟೆ. ಅದು ಅಲ್ಲದೆ ನಾನು ಶಿವಮೊಗ್ಗಕ್ಕೆ ವಾಪಸ್ ಹೋಗಬೇಕು.
0: ಅಪ್ಪಾಜಿ, ನೀವು ಬಂದ ವಿಷಯನೇ ಹೇಳಲಿಲ್ಲ.
1: ಓ ಹೌದಲ್ವಾ, ನೀನು ರುಚಿ ರುಚಿಯಾಗಿ ಮಾಡಿಕೊಟ್ಟು ಇಡ್ಲಿ ತಿಂದು ಬಂದ ಕೆಲಸನೇ ಮರೆತು ಬಿಟ್ಟೆ ನೋಡು. ಕವಿತಾ, ಒಂದು ಸಂತೋಷದ ಸುದ್ದಿ ಇದೆಯಮ್ಮ.
0: ಏನಪ್ಪಾಜಿ ಅದು?
1: ಕಲ್ಪನಾಗೆ ಒಳ್ಳೆ ಕಡೆ ಸಂಬಂಧ ಬಂದಿದೆ.
0: ಹೌದಾ ಅಪ್ಪಾಜಿ, ನಂಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಅಂದಹಾಗೆ ಹುಡುಗ ಏನ್ ಕೆಲಸದಲ್ಲಿದ್ದಾನೆ?
1: ಶಿವಮೊಗ್ಗದಲ್ಲೇ ಎಂಜಿನಿಯರ್ ಆಗಿದ್ದಾನೆ, ಒಬ್ಬನೇ ಮಗ, ತುಂಬಾ ಅನುಕೂಲಸ್ತ್ರು. ನಿನ್ನೆ ಬೆಳಿಗ್ಗೆ ಶಾಸ್ತ್ರಿಗಳು ಇಬ್ರು ಜಾತಕನೂ ಸರಿ ಹೋಗುತ್ತೆ ಅಂತ ಹೇಳಿ ಸಂಜೆನೆ ಹುಡುಗನ್ನ ಮನೆ ಕರ್ಕೊಂಡು ಬಂದಿದ್ರು. ಹುಡುಗಿ ನೋಡಿ ಕೂಡ್ಲೆ ಒಪ್ಪಿಗೆ ಕೊಟ್ಬಿಟ್ಟ ಹುಡುಗ. ಒಳ್ಳೆ ಶ್ರೀಮಂತ ಮನತನ.
0: ಎಂತ ಒಳ್ಳೆ ಸುದ್ದಿ ಅಪ್ಪಾಜಿ.
1: ಆದ್ರೆ ಅವ್ರ ತಾಯಿಗೆ ಸ್ವಲ್ಪ ಆಸೆ ಜಾಸ್ತಿ. ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟು ಮೇಲೆ 25,000 ರೂಪಾಯಿ ಬೇರೆ ಕೊಡ್ಬೇಕಂತೆ. ಇವತ್ತು ರಾತ್ರಿನೇ ಅವ್ರಿಗೆ ನಮ್ಮ ಒಪ್ಪಿಗೆ ತಿಳಿಸ್ಬೇಕಂತೆ. ಮೇಲಾಗಿ ಹುಡುಗ 4-5 ಕಡೆ ಹುಡುಗಿರನ್ನ ನೋಡಿರೋನು. ಅಂಥದ್ರಲ್ಲಿ ನಮ್ಮ ಕಲ್ಪನಾನ ನೋಡಿದ ತಕ್ಷಣ ಒಪ್ಕೊಂಡು ಬಿಟ್ಟಿದ್ದಾನೆ. ಈಗ ಏನು ಮಾಡೋದು ಅಂತ ತೋಚುತ್ತಾ ಇಲ್ಲಮ್ಮ. ಅದಕ್ಕೆ
0: ಯಾಕೆ ಯೋಚನೆ ಮಾಡ್ತೀರಾ ಅಪ್ಪಾಜಿ? ಊರಲ್ಲಿ ನಮ್ಮ ಭೂಮಿ ಇದೆಯಲ್ಲ, ಅದನ್ನ ಮಾರಿದ್ರಾಯ್ತು. ಇಂಥ ಸಂಬಂಧ ಮಾತ್ರ ಬೇಡ ಅನ್ಬಿಡಿ.
1: ಅಲ್ಲೇ ಅಮ್ಮ ಬಂದಿರೋ ತಾಪತ್ರಯ. ಆ ಭೂಮಿ ಮೇಲೆ ಹೋದ ವರ್ಷ ನಿಮ್ಮ ದೊಡ್ಡಪ್ಪಂಗೆ ಬ್ಯಾಂಕ್ ಲೋನ್ ಕೊಡಿಸಿದ್ದೆ. ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿಬಿಟ್ಟ ನಿಮ್ಮ ದೊಡ್ಡಪ್ಪ. ನನಗಂತೂ ದಿಕ್ಕೇ ತೋಚ್ತಾ ಇಲ್ಲಮ್ಮ. ಕವಿತಾ, ನಮ್ಮ ಪ್ರಶಾಂತ್ ಮನಸ್ಸು ಮಾಡಿದ್ರೆ ಈ ಮದುವೆ ನಡೆಯುತ್ತೆ ನೋಡು.
0: ಈಗ ಅವ್ರೇನು

0: ಹಾಕ್ಬೇಕು ಹೇಳಿ ಅಪ್ಪಾಜಿ.
1: ಇನ್ನೇನು ಇಲ್ಲಮ್ಮ, ಬ್ಯಾಂಕ್ನಲ್ಲಿ ಒಂದು 30-40 ಸಾವಿರ ರೂಪಾಯಿ ಸಾಲ ಕೊಡಿಸಿದ್ರೆ ಮದುವೆ ಆದ್ಮೇಲೆ ಮನೆ ಮಾರಿ ಅದನ್ನು ತೀರಿಸ್ತೀನಮ್ಮ.
0: ಅಷ್ಟೇ ತಾನೇ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಅಲ್ಲ ಅಪ್ಪಾಜಿ, ಕಲ ಯಾರು, ನನ್ನ ತಂಗಿ ಅಲ್ವಾ, ಅವಳಿಗೊಂದು ಮದುವೆ ಆಯ್ತು ಅಂದ್ರೆ ಯಾರಿಗೆ ತಾನೇ ಸಂತೋಷ ಆಗೋಲ್ಲ. ನೀವು ಸಂತೋಷವಾಗಿ ಒಪ್ಪಿಗೆ ಕೊಡಿ.
1: ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ. ನಾನೀಗಲೇ 12 ಗಂಟೆ ಬಸ್ಗೆ ವಾಪಸ್ ಹೋಗಿ ರಾತ್ರಿನೇ ಒಪ್ಪಿಗೆ ತಿಳಿಸ್ಬಿಡ್ತೀನಿ.
0: ಅಷ್ಟೊಂದು ಅವಸರ ಯಾಕಪ್ಪಾಜಿ? ಇವತ್ತು ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಹೋಗ್ಬಹುದಲ್ಲ. ಸಂಜೆ ಹೇಗಿದ್ರು ನಿಮ್ಮ ಅಳಿಯಂದ್ರು ಬರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ಬೋದಲ್ಲ.
1: ಇಲ್ಲಮ್ಮ, ಇವತ್ತೇ ತಿಳಿಸ್ತೀನಿ ಅಂತ ಅವ್ರಿಗೆ ಹೇಳಿಬಿಟ್ಟಿದ್ದೀನಿ. ನೀನೇ ಪ್ರಶಾಂತ್ಗೆ ಹೇಳ್ಬಿಡಮ್ಮ, ಮುಂದಿನ ವಾರ ಮತ್ತೆ ಬರ್ತೀನಿ. ಇನ್ನು ನಾನು ಹೊರಡ್ತೀನಮ್ಮ.
0: ಸರಿ.

0: ಬಯಕೆಯ
1: ಕವಿ. ಏ ಕವಿ, ಎಲ್ಲಿದೆಯೇ ಕವಿ? ಏ ಕವಿ,
2: ಏನ್ರಿ ಅದು? ಅಡಿಗೆ ಮನೆಯಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ.
1: ಅಬ್ಬಾ ಬಂದ್ಯಾ ಕವಿ? ನಾನ್ ಬ್ಯಾಂಕಿಂದ ಮನೆಗ್ ಬಂದ ತಕ್ಷಣ ನೀನ್ ಎದುರುಗಿಲ್ಲ ಅಂತಂದ್ರೆ ನನಗ್ ತುಂಬಾ ಕೋಪ ಬರುತ್ತೆ ಗೊತ್ತಾ?
2: ಹೌದಾ? ಅಪ್ಪಣೆ ಯಜಮಾನ್ರೆ, ಇನ್ನು ಮುಂದೆ ನಿಮ್ಮ ಆಜ್ಞೆಯನ್ನು ಚಾಚು ತಪ್ಪದೇ ಪಾಲಿಸುವೆ. ಈಗ ರಾಯರು ದಯಮಾಡಿ ತಿಂಡಿ ತಿನ್ನಲು ಬರೋಣವಾಗಲಿ.
1: ಅಪ್ಪಣೆ. ಅಚ್ಚರಿ, ನಿಮ್ಮ ಅಪ್ಪಾಜಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ, ಮಲಗಿದಾರೇನು ಅಥವಾ ಮಾರ್ಕೆಟಿಗೆ ಹೋದ್ರ?
2: ಮೊದ್ಲು ತಿಂಡಿ ತಿನ್ನಕ್ ಬನ್ನಿ, ಆಮೇಲೆಲ್ಲ ಹೇಳ್ತೀನಿ.
1: ಇವತ್ತೇನು ಅಮ್ಮ ಬಹಳ ಖುಷಿಯಾಗಿದ್ದೀರಲ್ಲ, ತಿಂಡಿ ಏನ್ ಮಾಡಿದಿರಿ? ಮತ್ತ ಅದೇ ಉಪ್ಪಿಟ್ಟು ಬಿಡು, ಇನ್ನೇನ್ ಕೇಳೋದಿದೆ?
2: ರೀ ಯಾಕ್ರಿ ನನ್ನನ್ನು ರೇಗಿಸ್ತೀರಾ? ಉಪ್ಪಿಟ್ಟು ಬಿಟ್ಟು ಬೇರೆ ತಿಂಡಿ ಮಾಡಕ್ ಬರಲ್ವೇ ನನಗೆ? ನಿಮ್ಗೆ ಇಷ್ಟವಾದ ಈರುಳ್ಳಿ ವಡೆ ಮಾಡಿದ್ದೀನಿ, ಬನ್ನಿ.
1: ಐ ಆಮ್ ಸಾರಿ ಡಿಯರ್, ಸುಮ್ನೆ ಅಮ್ಮ ಅವ್ರನ್ನ ರೇಗಿಸೋಕ್ ಹಾಗಂದೆ. ಡೋಂಟ್ ಟೇಕ್ ಇಟ್ ಇನ್ ಟು ಯುವರ್ ಹಾರ್ಟ್, ಓಕೆ?
2: ಅನ್ನೋದೆಲ್ಲ ಅನ್ಬಿಟ್ಟು ಆಮೇಲೆ ಐ ಆಮ್ ಸಾರಿ ಡಿಯರ್ ಅನ್ನೋದು.
1: ಹೋಗ್ಲಿ, ನಿಮ್ಮ ಅಪ್ಪಾಜಿ ಅಲ್ಲಿ ಬರ್ಲೇ ಇಲ್ಲ?
2: ಅವರು ಮಧ್ಯಾಹ್ನದ ಬಸ್ಗೆ ಊರಿಗೆ ಹೋದ್ರು.
1: ಯಾಕೆ? ನೀನೇನ್ ತಲೆಗೆಲೆ ಕೆಟ್ಟಿದ್ಯಾ? ಬರ್ತಾ ಇದ್ದ ಹಾಗೆ ಯಾಕೆ ಅವ್ರನ್ನ ಊರಿಗೆ ಕಳಿಸ್ದೆ? ನೀನೇನಾದ್ರೂ ಅಂದ್ಯೇನು?
2: ನಾನ್ ಯಾಕೆ ಕಳಿಸ್ಲಿ, ಅವರು ಬಹಳ ಖುಷಿಯಿಂದಲೇ ಊರಿಗೆ ಹೋದ್ರು.
1: ಅಂದ್ರೆ
2: ಬಂದ್ ಕೆಲ್ಸ ಸುಗಮವಾಗುತ್ತೆ ಅನ್ನೋ ಭರವಸೆ ಸಿಕ್ಕದ್ಮೇಲೆ ಊರಿಗೆ ಹೋದ್ರು.
1: ಓ ಕವಿ, ನಿನ್ ಮಾತೇ ಅರ್ಥ ಆಗ್ತಾ ಇಲ್ವಲ್ಲ, ನೋಡು ಒಗಟಾಗಿ ಮಾತಾಡದೆ ಬಿಡಿಸಿ ಹೇಳಬಾರ್ದಾ?
2: ನಮ್ ಕಲ್ಪನಾಗೆ ಮದ್ವೆ ಗೊತ್ತಾಗಿದೆ, ಇಂಜಿನಿಯರ್ ಅಂತೆ, ಶಿವಮೊಗ್ಗದ ಒಂದು ಶ್ರೀಮಂತ ಸಂಬಂಧ.
1: ಏನು ಕಲ್ಪನಾಗ ಮದುವೆ ಫಿಕ್ಸ್ ಆಯ್ತಾ? ಅಲ್ವೇ, ಈ ಒಳ್ಳೆ ಸಮಾಚಾರನ ಇಷ್ಟೊತ್ತು ನಿಧಾನ ಮಾಡ್ಬೇಕಾಗಿತ್ತ ಹೇಳೋಕೆ? ನಿಮ್ಮ ಅಪ್ಪಾಜಿನ ಬೆಳಿಗ್ಗೆ ಬಂದ ತಕ್ಷಣ ಯಾಕೆ ಹೇಳಿಲ್ಲ? ಈ ವಿಷಯನ ಕಾಗದದ ಮುಖಾಂತರ ಬರ ತಿಳಿಸಬಹುದಾಗಿತ್ತಲ್ಲ, ಬೆಳಿಗ್ಗೆ ಬಂದು ಮಧ್ಯಾಹ್ನ ವಾಪಸ್ ಹೋಗೋ ಬದಲು.
2: ಪೂರ್ತಿ ಹೇಳೋವರೆಗೂ ಸ್ವಲ್ಪ ಕೇಳಿ.
1: ಹೇಳು ಮತ್ತೆ.
2: ಮತ್ತೆ ಮದ್ವೆ ಅದ್ದೂರಿಯಾಗಿ ನಡ್ಸ್ಕೊಡ್ಬೇಕು ಅಂತ ಹುಡುಗನ್ ತಾಯಿ ಕೇಳಿದ್ದಾರಂತೆ.
1: ಅಂದ್ರೆ ನಿಮ್ಮ ಅಪ್ಪಾಜಿ ಊರ್ನಲ್ಲಿರೋ ಜಮೀನ ಮಾರ್ಬೇಕಾಗತ್ತಲ್ವಾ?
2: ಇಲ್ಲ ರೀ, ಅಪ್ಪಾಜಿ ಹೋದ್ ವರ್ಷ ದೊಡ್ಡಪ್ಪನ್ಗೆ ಜಮೀನ್ ಮೇಲೆ ಸಾಲ ಕೊಡ್ಸಿದ್ರು, ಸಾಲ ಇನ್ನೂ ತೀರಿಲ್ಲ, ಆ ತೀರೋವರೆಗೂ ಜಮೀನ ಮಾರೋ ಹಾಗಿಲ್ಲ.
1: ಅಂದ್ರೆ ಕಲ್ಪನಾ ಮದುವೆ ನಡೆಯೋ ಸ್ಥಿತಿನಲ್ಲಿಲ್ಲ.
2: ಯಾಕ್ರಿ ಹಾಗ್ ಹೇಳ್ತೀರಾ? ಹಿರಿ ಮಗಳು ನಾನು, ಹಿರಿಯಳಿಯ ನೀವಿರ್ಬೇಕಾದ್ರೆ ಅದ್ ಯಾಕ್ರಿ ಮದ್ವೆ ನಿಲ್ಲತ್ತೆ?
1: ಅಂದ್ರೆ
2: ಮತ್ತೆ ಅಪ್ಪಾಜಿ ಹೇಳಿದ್ರು ನಿಮ್ ಬ್ಯಾಂಕ್ ನಿಂದ ಒಂದು 30,000-40,000 ಸಾಲ ಕೊಡ್ಸಿದ್ರೆ ಮದ್ವೆ ಗಲಾಟೆ ಮುಗಿದ್ಮೇಲೆ ಆದಷ್ಟು ಬೇಗ ಅದನ್ನ ತೀರಿಸ್ತೀನಿ ಅಂದ್ರು.
1: ಅದಕ್ಕೆ ನೀನೇನು ಹೇಳಿದೆ?
2: ನನ್ ಪ್ರಶಾಂತ್ ಯಾವತ್ತೂ ನನ್ ಮಾತನ್ನ ನಡ್ಸ್ಕೊಡ್ತಾರೆ ಅನ್ನೋ ಧೈರ್ಯದ ಮೇಲೆ ಒಪ್ಕೊಂಡ್ಬಿಟ್ಟೆ ರೀ.
1: ನೋಡ್ ಕವಿ, ನಾನ್ ಬ್ಯಾಂಕ್ ನಲ್ಲಿ ಇದ್ದೀನಿ ಅನ್ನೋ ಮಾತಂತೂ ನಿಜ, ಆದ್ರೆ ಅಲ್ಲಿರೋದನ್ನೆಲ್ಲ ಬಾಚ್ಕೊಂಡ್ ಬರೋ ಹಕ್ಕು ನನಗಿಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಥವಾ ನೀನು ನಿಮ್ಮ ಅಪ್ಪಾಜಿ ನನ್ನೇನ್ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅನ್ಕೊಂಡ್ರ?
2: ಏನು ನನ್ನ ಪ್ರಶಾಂತ ಈ ಮಾತು ಹೇಳ್ತಿರೋದು?
1: ನೀನು ಒಪ್ಕೊಳಕ್ ಮುಂಚೆ ಒಂದು ಮಾತು ನೀನು ನನ್ನ ಕೇಳಕ್ ಆಗ್ತಿರ್ಲಿಲ್ವಾ?
2: ತಪ್ಪಾಯ್ತು ರೀ, ತಪ್ಪಾಯ್ತು. ಇದುವರೆಗೂ ನಾ ಕೇಳಿದ್ದನ್ನೆಲ್ಲ ನೀವು ಇಲ್ಲ ಅಂದೇ ನಡ್ಸ್ಕೊಟ್ಟಿರೋದ್ರಿಂದ ಆ ಬಗ್ಗೆ ಯೋಚನೆ ಮಾಡ್ದೇನೆ ನಾನ್ ಮಾತು ಕೊಟ್ಬಿಟ್ಟೆ.
1: ನಾನು ಹುಟ್ಟು ಬೆಳೆದ ಪರಿಸರ ವಾತಾವರಣದ ಅರಿವು ನಿನಗಿರ್ತಿದ್ರೆ ನೀನಿಷ್ಟು ದೊಡ್ಡ ಜವಾಬ್ದಾರಿನ ಹೊತ್ಕೋತಾ ಇರಲಿಲ್ಲ. ಹೀಗೆಲ್ಲರೂ

0: ಇದ್ರೆ ನನಗೆ ಸಣ್ಣವನಾದೆ. ಒಂದು ಕೆಲಸ ಮಾಡು, ನಾನು ಬ್ಯಾಂಕ್ನಿಂದ ಸಾಲ ಕೊಡಿಸೋ ಬದಲು ನಿನ್ನ ಬೈ ಮೇಲಿರೋ ಒಡವೆಗಳನ್ನೆಲ್ಲ ಬಿಚ್ಚಿಕೊಡು, ಅದನ್ನು ಮಾರಿ ಹಣ ಹೊಂದಿಸ್ತರ್ತೀನಿ. ಇನ್ಯಾರಿಗೂ ಅಲ್ವಲ್ಲ, ನಿನ್ನ ಸ್ವಂತ ತಂಗಿಗೆ ತಾನೆ.
1: ಹೋಗ್ಲಿ ಬಿಡಿ, ನಾನು ಹೇಳಿದ ತಪ್ಪಾಯ್ತು. ಇನ್ ಮುಂದೆ ನಿಮ್ಮನ್ ಕೇಳದೆ ಯಾರಿಗೂ ಏನು ಮಾತು ಕೊಡಲ್ಲ. ನೋಡಿ, ನಿಮ್ಗೆ ಇಷ್ಟವಾದ ಆಂಬೋಡೆ ಮಾಡಿದ್ದೀನಿ, ತಿನ್ನಿ.
0: ನಿನ್ ತಿಂಡಿ ನೀನೇ ತಿನ್ನು, ನನಗೆ ಕೆಲಸ ಇದೆ, ನಾನು ಆಚೆ ಹೋಗ್ತಾ ಇದ್ದೀನಿ.
1: ನೋಡಿ ನೋಡಿ, ಇಲ್ಲಿ ಸ್ವಲ್ಪ.
0: ಕವಿ, ನಾನು ಬ್ಯಾಂಕಿಗೆ ಹೊರಟೆ, ಸಂಜೆ ಬರೋದು ಲೇಟ್ ಆಗುತ್ತೆ.
1: ಪ್ರಶಾಂತ್ ಬನ್ನಿ, ತಿಂಡಿ ತಿನ್ಬಿಟ್ಟು ಹೋಗಿ. ಐ ಆಮ್ ಸಾರಿ, ನಾನು ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ನೋಡಿ ತಗೊಳ್ಳಿ, ಇದರಲ್ಲಿ ನನ್ನ ಒಡವೆಗಳೆಲ್ಲ ಇವೆ. ಇವತ್ತೇ ಮಾರಿ ಎಷ್ಟು ದುಡ್ಡು ಬರುತ್ತೋ ಅಷ್ಟನ್ನ ತನ್ನಿ. ನಮ್ಮ ಅಪ್ಪಾಜಿ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು, ಹಾಗೇನೆ ಅವ್ರ ಮರ್ಯಾದೆ ಪ್ರಶ್ನೆ ಕೂಡ. ನನ್ನ ಭರವಸೆ ಮೇಲೆ ಈ ಮದುವೆಗೆ ಒಪ್ಕೊಂಡಿದ್ದಾರೆ, ಅದರಂತೆ ಅವರು ನಡ್ಕೋಬೇಕು ಅಲ್ವಾ?
0: ನಿಮ್ಮ ಅಪ್ಪಾಜಿ ನಿಮ್ಮಮ್ಮ ಒಡವೆಗಳ ಬಗ್ಗೆ ಕೇಳಿದ್ರೆ ಮದುವೆ ಸಮಯದಲ್ಲಿ ಏನೋ ಒಂದು ಕಾರಣ ಹೇಳಿದ್ರಾಯ್ತು. ಅಷ್ಟಕ್ಕೂ ಒಂದು 500,000 ಕೊಟ್ರೆ ಗೋಲ್ಡ್ ಪ್ಲೇಟೆಡ್ ಒಡವೆಗಳು ಸಿಗುತ್ತೆ, ಅಷ್ಟೇ ಸಾಕು.
1: ನೋಡಿ, ನನಗೀಗ ಪುರಾಣ ಬೇಕಾಗಿಲ್ಲ, ಒಟ್ಟಿನಲ್ಲಿ ನನ್ನ ತಂಗಿ ಮದುವೆ ನಡಿಬೇಕು, ನಮ್ಮ ಅಪ್ಪಾಜಿ ಮರ್ಯಾದೆ ಉಳಿಬೇಕು, ಹಾಗೇನೆ ನಿಮ್ ಗೌರವನೂ ಉಳಿಬೇಕು. ಮಾವನ್ ಮುಂದೆ ಅಳಿಯ ಕುಬ್ಜನಾಗೋದ್ ಬೇಡ, ಅಳಿಯನ್ ಮುಂದೆ ಮಾವನೂ ಕುಬ್ಜನಾಗೋದ್ ಬೇಡ. ಇನ್ನೇನು ಹೇಳ್ಬಿಡಿ, ಹೋಗಿ ಹಣ ಹೊಂದಿಸ್ಕೊಂಡ್ ಬನ್ನಿ, ತಗೊಂಡ್ ಹೋಗಿ ಒಡವೆನ.
0: ಬರ್ತೀನಿ ನಾನು.

0: Kavi? Hey, Kavi! Kavi, come on, dear. Ele? ನೋಡಿಲಿ ಏನ್ ತಂದಿದ್ದೀನಿ ಅಂತ ನೋಡು ಪುಟ.
1: ಏನ್ ತಂದಿದ್ದೀರಿ?
0: ಹ್ಮ್, ತಗೋ ಈ ಪ್ಯಾಕೆಟ್ ನ, ಇದರಲ್ಲಿ ಸಿಹಿ ತಿಂಡಿ ಇದೆ.
1: ಬೇಡ ರೀ, ನನಗೆ ಸಿಹಿ ತಿಂಡಿ ಬೇಡ, ನೀವೇ ತಿನ್ನಿ.
0: ಓ ಕಮಾನ್ ಡಿಯರ್, ಚಿಯರ್ ಅಪ್, ಬಾಯಿಲಿ ನೋಡು, ತಗೋ. ನೀನ್ ಕೇಳಿದ್ಯಲ್ಲ ಈ ಹಣನ.
1: ಆ ಸತ್ಯ, ನನ್ ಮಾನ ಉಳಿತು ನೋಡಿ. ಇನ್ ಮುಂದೆ ಇಂಥ ತಪ್ಪನ್ ಯಾವತ್ತೂ ಮಾಡಲ್ಲ.
0: ಹ್ಮ್, ನೀನ್ ಕೇಳ್ದಷ್ಟು ಹಣ ಇದೆಯಲ್ಲೋ ನೋಡ್ಕೋ ಅದ್ರಲ್ಲಿ.
1: ನೀವ್ ತಂದ್ಮೇಲೆ ನಾನ್ ಯಾಕೆ ಎಣಿಸ್ಬೇಕು ಹೇಳಿ?
0: ನೋಡು ಡಿಯರ್.
1: ಇದೇನು 61,000 ರೂಪಾಯಿ?
0: ಹ್ಮ್,
1: ನಾನ್ ಕೇಳಿದ್ದು ಬರೀ 30,000 ಅಲ್ವೇ?
0: ಎಸ್. ಎಲ್ಲಿ ಈ ಸ್ವೀಟ್ ಪಟ್ನ ಬಿಚ್ಚು?
1: ಅರೆ ಇದೇನು, ಭಾರವಾಗಿದೆ. ಓ ಒಡವೆ, ನನ್ನ ಒಡವೆಗಳು.
0: ಇದೆಲ್ಲ ನಿಮ್ದೇನೆ.
1: ಹಾಗಾದ್ರೆ ನೀವು ಮಾರ್ಲಿಲ್ವೇ ಇದನ್ನ?
0: ಇಲ್ಲ ಡಿಯರ್, ನಿನ್ನೆ ರಾತ್ರಿ ನಿನ್ ಮೇಲೆ ನಾನು ಕೋಪಗೊಂಡಂತೆ ವರ್ತಿಸಿದ್ದು ಎಲ್ಲ ನಾಟಕ ಡಿಯರ್.
1: ನನಗೊಂದು ಅರ್ಥವಾಗ್ತಾನೆ ಇಲ್ಲ.
0: ಎಲ್ಲ ಹೇಳ್ತೀನಿ, ಈ ಒಡವೆ ಮಾರೋ ಅಂತ ಅವಕಾಶನೇ ಬರಲಿಲ್ಲ.
1: ಮತ್ತೆ ಹಣ?
0: ಹ್ಮ್, ಅದು ನಿಂದೇನೆ.
1: ಅಂದ್ರೆ?
0: ಅಂದ್ರೆ 2 ವರ್ಷಗಳ ಹಿಂದೆ ನಮ್ಮ ಮದುವೆ ಸಂದರ್ಭದಲ್ಲಿ ನಿಮ್ಮ ಅಪ್ಪಾಜಿ ನನಗೆ ವರದಕ್ಷಿಣೆ ರೂಪದಲ್ಲಿ ಕೊಟ್ಟ ಹಣ ಇದು, 50,000 ರೂಪಾಯಿ. ಆದ್ರೆ ಬ್ಯಾಂಕ್ ಆಫೀಸರ್ ಆಗಿ ಕೈ ತುಂಬಾ ಸಂಬಳ ಬರ್ತಿದ್ದ ನನಗೆ ಈ ಹಣದ ಅಗತ್ಯ ಇರಲಿಲ್ಲ. ನಿನ್ನ ಮದುವೆ ಮಾಡಿಕೊಡುವಾಗ ನಾನೇನು ವರದಕ್ಷಿಣೆ ಮಾತಿತ್ತಿರ್ಲಿಲ್ಲ. ಆದ್ರೆ ನಿಮ್ಮ ಅಪ್ಪಾಜಿನೇ ಬೇಡ ಬೇಡ ಅಂತಂದ್ರು ಬಲವಂತದಿಂದ ನನ್ನ ಕೈಗೆ ತುರುಕಿದ್ರು. ಒಬ್ಬ ಮನುಷ್ಯ ತಾನಾಗಿ ಕರೆದು ದುಡ್ಡು ಕೊಡೋವಾಗ ನಾನು ಯಾಕೆ ಬೇಡ ಅನ್ಲಿ?

0: ಸಾಲದಕ್ಕೆ ನಾನು ದೊಡ್ಡ ಮನುಷ್ಯನಂತೆ ಅಯ್ಯಯ್ಯೋ ಇದೆಲ್ಲ ಬೇಡಪ್ಪ ಅಂದಿದ್ರೆ ಈ ಹುಡುಗನಲ್ಲಿ ಏನೋ ಐಬಿದೆ ಅಂತ ನನ್ನಲ್ಲೇ ದೋಷ ಆರೋಪಿಸೋ ಮಂದಿಗೇನು ಕೊರತೆ ಇರಲಿಲ್ಲ ಈ ಸಮಾಜದಲ್ಲಿ. ಅದಕ್ಕೆ ತಗೊಂಡೆ. ಮಾರನೇ ದಿನಾನೇ ಹೊಸ ಖಾತೆ ತೆಗೆದು ಅದನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟೆ. ಈಗ ಬಡ್ಡಿನೂ ಸೇರಿ ಇಷ್ಟು ಹಣ ಬಂದಿದೆ. ನಿಜಕ್ಕೂ ಇದು ಮಾವಯ್ಯನವ್ರಿಗೆ ಸೇರ್ಬೇಕಾಗಿರೋ ಹಣ, ಅವರ ಶ್ರಮದ ಫಲ. ಮದುವೆ ಪ್ರಾಯಕ್ಕೆ ಬರ್ತಾ ಇರೋ ಇನ್ನಿಬ್ರು ಹೆಣ್ಣುಮಕ್ಕಳಿರೋ ಮಾವನಿಗೆ ಹೀಗೊಂದು ಅಗತ್ಯ ಬಂದೇ ಬರುತ್ತೆ ಅಂತ ಆವತ್ತೇ ನನಗೆ ಗೊತ್ತಿತ್ತು. ಅಂಥ ದಿನದಲ್ಲಿ ಇದನ್ನ ಮಾವಯ್ಯನಿಗೆ ವಾಪಸ್ ಮಾಡಿದ್ರಾಯ್ತು ಅಂತ ನಿರ್ಧಾರ ಮಾಡಿದ್ದೆ. ಈಗ ಈ ಸಮಯ ಬಂದಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ನಿನ್ನ ಅಪ್ಪಾಜಿ ಹಣ ಅವ್ರ ಕೈಗೆ ಸೇರ್ತಾ ಇದೆ.
1: ಪ್ರಶಾಂತ್, ಯು ಆರ್ ರಿಯಲಿ ಗ್ರೇಟ್.
0: ಗ್ರೇಟ್ ಗಿಟ್ ಎಲ್ಲ ಆಮೇಲೆ. ಮೊದಲು ನೀನೊಂದು ಕೆಲಸ ಮಾಡು, ಇದರಲ್ಲಿ 50,000 ರೂಪಾಯಿನ ಕಲ್ಪನನ್ ಮದುವೆಗೆ ಅಂತ ಅಪ್ಪಾಜಿ ಕೊಡು. ಮಿಕ್ಕಿದ 11,000 ರೂಪಾಯಿನ ನಿನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಬಿಡು.
1: ಪ್ರಶಾಂತ್, ನನಗೆ ನಂಬೋಕೆ ಆಗ್ತಾ ಇಲ್ಲ ರೀ. ಏನ್ ಮನಸ್ಸಿ ನಿಮ್ದು? ನಿನ್ನೆ ನಾನು ನಿಮ್ಮ ಬಗ್ಗೆ ಏನೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ.
0: ನೋಡು ಮರಿ, ಮೊದಲೇ ರಿಟೈರ್ ಆಗಿರೋ ಮೇಷ್ಟ್ರು ನಮ್ಮ ಮಾವ. ಪ್ರಾವಿಡೆಂಟ್ ಫಂಡ್ನಿಂದ ಬಂದ ಹಣದಿಂದ ಮೊದಲ ಮಗಳು ಮದುವೆ ನಡೆಸಿಕೊಟ್ಟ ಮಾವ, ಎರಡನೇ ಮಗಳು ಮದುವೆ ವೇಳೆಗೆ ಹೊಲ ಗಿಲ ಮಾರಿ ಹಣ ಹೊಂದಿಸಿದ್ರೆ, ಮೂರನೇ ಮಗಳು ಮದುವೆ ಹೊತ್ತಿಗೆ ಮನೆ ಹಿತ್ತಲನ್ನೇ ಮಾರಬೇಕಾಗತ್ತೆ ಅಂತ ಆವತ್ತೇ ನನಗೆ ಗೊತ್ತಿತ್ತು. ಅದಕ್ಕೆ ಹೀಗೊಂದು ಯೋಜನೆ ಹಾಕ್ಕೊಂಡಿದ್ದೆ. ನೋಡಿದ್ಯಾ ಮಣಿ, ಹೇಗಿದೆ ಈ ಮಾಸ್ಟರ್ ಪ್ಲ್ಯಾನು?
1: ತುಂಬಾ ಚೆನ್ನಾಗಿದೆ ರೀ ಪ್ರಶಾಂತ್. ನಮ್ಮ ಅಪ್ಪಾಜಿಗೆ ಇದು ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾರೆ ಗೊತ್ತಾ? ದೇವ್ರಂತ ಅಳಿಯ ಸಿಕ್ಕಿದ್ರು ಅಂತ.
0: ಕವಿ, ನಾನು ಮೂಲತಃ ವರದಕ್ಷಿಣೆ ಕೊಡೋದನ್ನ ತೆಗೆದುಕೊಳ್ಳೋದನ್ನ ಬಲವಾಗಿ ವಿರೋಧಿಸ್ತೀನಿ. ಆದ್ರೆ ಈ ಪದ್ಧತಿ ನಾಶವಾಗಬೇಕಾದ್ರೆ ವಿದ್ಯಾವಂತ ಯುವಕರು ಇದ್ರ ವಿರುದ್ಧ ಹೋರಾಡಬೇಕು.
2: ವೆಲ್ ಸೆಡ್ ಮಿಸ್ಟರ್ ಪ್ರಶಾಂತ್, ವೆಲ್ ಸೆಡ್.
0: ನೀವು ಯಾರು ಗೊತ್ತಾಗ್ಲಿಲ್ಲ?
2: ನಾನು ರಾಮು ಅಂತ, ನಿಮ್ಮ ಕಲ್ಪನಾ ಅವರ ಭಾವಿಪತಿ.
0: ಓ,
2: ನಾವೆಲ್ಲ ಬಂದು ಬಹಳ ಹೊತ್ತಾಯ್ತು.
0: ಪ್ಲೀಸ್ ಟು ಮೀಟ್ ಯು, ಬನ್ನಿ ಒಳಗೆ ಬನ್ನಿ. ಆದ್ರೆ ನಿಮಗೆ ನಮ್ಮನೆ ಹೇಗೆ ಗೊತ್ತಾಯ್ತು?
2: ಹಾ, ನಾನು ನಮ್ಮ ತಾಯಿ ನಿಮ್ಮ ಮಾವನವರೆಲ್ಲ ನಿಮ್ಮ ಮನೆ ನೋಡಕ್ಕಂತ ಬಂದ್ವಿ. ನಾವು ಗೇಟ್ ಹತ್ರ ಬರ್ತಾ ಇರ್ಬೇಕಾದ್ರೆ ನಿಮ್ಮ ಮಾತುಕತೆ ಜೋರಾಗಿ ಕೇಳಿಸ್ತಾ ಇತ್ತು.
0: ಓ,
2: ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಆಚೆನೆ ನಿಂತಿದ್ವಿ. ನಿಮ್ಮಿಬ್ಬರ ಸಂಭಾಷಣೆ ಪೂರ್ತಿ ಕೇಳಿಸ್ತು.
3: ಹೌದು ಪ್ರಶಾಂತ್, ನಿಜಕ್ಕೂ ನೀನು ತುಂಬ ದೊಡ್ಡ ಮನುಷ್ಯ ಅಪ್ಪ. ನಿನ್ನಂಥ ಅಳಿಯನ್ನು ಪಡೆದ ನಾನೇ ಧನ್ಯ.
0: ಓ, ತುಂಬ ದೊಡ್ಡ ಮಾತಾಡ್ತಿದ್ದೀರಮ್ಮವ.
2: ಇಲ್ಲ ಮಿಸ್ಟರ್ ಪ್ರಶಾಂತ್, ಅವರ ಮಾತಲ್ಲಿ ಯಾವ ಉತ್ಪ್ರೇಕ್ಷೆನೂ ಇಲ್ಲ. ನನಗೆ ಈ ಅದ್ದೂರಿ ಆಡಂಬರಗಳಲ್ಲಿ ಇಷ್ಟ ಇಲ್ಲದೆ ಹೋದರೂ ನಮ್ಮ ತಾಯಿಯವರ ಮನಸ್ಸಿಗೆ ಬೇಜಾರಾಗೋದು ಬೇಡ ಅಂತ ಸುಮ್ಮನಿದ್ದೆ. ಆದರೆ ಈಗ ಯಾರೇ ಬೇಜಾರು ಪಟ್ಕೊಂಡ್ರೂ ಪರವಾಗಿಲ್ಲ, ನಾನು ಮಾತ್ರ ಸರಳವಾಗಿ ನಿಮ್ಮ ನಾದಿನಿಯನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೇ ನಾನು ವರದಕ್ಷಿಣೆ ಖಂಡಿತ ತಗೊಳ್ಳೋದಿಲ್ಲ. ಏನು ಹೇಳ್ತೀಯಮ್ಮ?
4: ನಿನ್ನ ಇಷ್ಟನೇ ನನ್ನ ಇಷ್ಟಪ್ಪ. ನಮ್ಮ ಪ್ರಶಾಂತ್ ಅಂಥ ಯುವಕರು ನಮ್ಮಂಥ ಹಿರಿಯರ ಕಣ್ಣು ತೆರೆಸುವಂಥ ಮಾರ್ಗದರ್ಶಿಗಳು. ಅಂಥವರು ಇಂದಿನ ಸಮಾಜದ ಕಣ್ಣುಗಳಿದ್ದ ಹಾಗೆ. ನೀನು ಇಂಥ ಏಕಸೂತ್ರವನ್ನು ಅನುಸರಿಸ್ತೀನಿ ಅಂದರೆ ನಾನು ಬೇಡ ಅಂತೀನಾ?

ಎನ್ಎಬಿ ಮೋಗ್ರಾಲ್ ಪುತ್ತೂರ್ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಬಿಎನ್ ಸತ್ಯನಾರಾಯಣ. ಪಾತ್ರವಹಿಸಿದ ಕಲಾವಿದರು ಜಿಎಸ್ ಜಾನಕಿ, ಮೈತ್ರೇಯಿ ಕೆ ಜಾಗೀರ್ದಾರ್, ಎಚ್ ವಿ ಪ್ರಕಾಶ್, ಎಚ್ ಎನ್ ಆನಂದಮೂರ್ತಿ ಹಾಗೂ ನಾರಾಯಣ ಎಂ ಭಟ್.

ನಿರ್ದೇಶನ ಎ.ಆರ್. ಗೋಪಾಲನಾಯಕ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ವಿಭಾಗದಿಂದ ಬಿತ್ತರಗೊಂಡಿತು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ. ಈಗ
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕದ್ರಿ ಗೋಪಾಲನಾಥ್ ಅವರಿಂದ ಸ್ಯಾಕ್ಸೋಫೋನ್ ವಾದನದ ಧ್ವನಿ ಮುದ್ರಿಕೆಯನ್ನು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಅವರಿಂದ ಸ್ಯಾಕ್ಸೋಫೋನ್ ವಾದನದ ಧ್ವನಿ ಮುದ್ರಿಕೆಯನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರ 7 ಸ್ವರಗಳಲ್ಲಿ ಕೇಳಿ ಜಿಮ್ಮಿಕಲ್ಲು ಚಿತ್ರದ ಗೀತೆಯನ್ನು ಜಿ ಉದಯಶಂಕರ್ ಇವರ ಗೀತ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿರುವವರು ವಿಜಯ ಭಾಸ್ಕರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿದ್ದ ಮಸಣದ ಹೂ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳ್ತಾ ಇದ್ರಿ. ಸಂಗೀತ ವಿಜಯ ಭಾಸ್ಕರ್ ಹಾಗೂ ಸಾಹಿತ್ಯ ಎಸ್ಆರ್ ಎಕ್ಕುಂಡಿಯವರದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಜಿಂಕೆ ಚಿತ್ರದಿಂದ. ಹಾಡಿರುವವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ವಿಜಯ ಭಾಸ್ಕರ್, ಗೀತರಚನೆ ದೊಡ್ಡರಂಗೇಗೌಡ.

0: ಈಗ ಕೇಳಿ ಜಿ ಉದಯಶಂಕರ್ ಇವರು ಗೀತ ರಚಿಸಿ ರಾಜನ್ ನಾಗೇಂದ್ರ ಇವರು ಸಂಗೀತ ನಿರ್ದೇಶಿಸಿರುವ ಕರುಣಾಮಯಿ ಚಿತ್ರದ ಗೀತೆಯನ್ನ ಕೇಳಿ ಬರುವ ಸ್ವರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರದು.
1: ಸಹಜ ಸುಂದರಿ ಎನ್ನಲೇ, ಪ್ರೇಮ ಚಕೋರಿ ಎನ್ನಲೇ, ನೀ ಬರೆದ ಪ್ರೇಮ ಪತ್ರ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

ಬಳ್ಳಿ ನಡುವ ನಾಟ್ಯ ಕಂಡೆ, ನಡಿಗೆಯಲ್ಲೇ ಅಂದ ಕಂಡೆ, ಚಿನ್ನ ನೀ ಬಳಿಯಿರಲು ಎಂದೂ ಕಾಣದ ಆನಂದ ಕಂಡೆ.

0: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶುಭಮಂಗಳ ಚಿತ್ರದ ಗೀತೆಯನ್ನು ಆರ್ಎನ್ ಜೆ ಸುದರ್ಶನ್ ಇವರ ಧ್ವನಿಯಲ್ಲಿ, ಸಂಗೀತ ವಿಜಯ ಭಾಸ್ಕರ್, ಗೀತರಚನೆ ವಿಜಯ ನರಸಿಂಹ.

0: weightlift competition held at Lagos in Nigeria. Indian contingent secured 13 gold, 8 silver and 14 bronze medals at the event across the under 23 and senior competitions. The performance also helped India win the Wilkinson Sword Trophy awarded by the Commonwealth Fencing Federation to the country with the best overall results. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು ಈ ರೀತಿಯಾಗಿವೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:40 ಜನಪದ ಗೀತೆಗಳು, 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದಿದವರು ಅನಿತಾ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ, 7:45 ಚಿತ್ರಗೀತೆಗಳು, 9:05 ವಂದೇ ಮಾತರಂ, 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಇನ್ನು 9:30 ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ, ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಇನ್ನು ನಾಳೆಯ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಯುವಾಣಿ ಕಾರ್ಯಕ್ರಮದಲ್ಲಿ ಉದ್ಯೋಗ ವಾರ್ತೆ ಎಚ್ಎಸ್ ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:51 ದೇಶಭಕ್ತಿ ಗೀತೆಗಳು, 7:00 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಘನತೆ ವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದಿಂದ. ನಂತರ ರಾತ್ರಿ 9:30 ಈ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯನ್ನು ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ. ಇನ್ನು ರಾತ್ರಿ 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:25. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಭೇಟಿಯಾಗೋಣ ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ, ಎಂದಿನಂತೆ 5:55. ಅಲ್ಲಿಯವರೆಗೂ ವಿಜಯಶ್ರೀಯ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.